ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಕೇಳುಗರೆ, ಈ ದಿನದ ಮೊದಲನೇ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಾನು ನಿಮ್ಮ ಬಾನುಲಿ ಗೆಳತಿ ವಿನುತಾ.

0: ಸಾರ್ವಜನಿಕರೇ, ನಿಮ್ಮ ತೋಟಗಳಲ್ಲಿ ಮಣ್ಣಿನ ಗುಣಮಟ್ಟ ಏಕೆ ಕಡಿಮೆಯಾಗಿದೆ ಎಂದು ಯೋಚಿಸುತ್ತಿದ್ದೀರಾ? ಇಂದಿನಿಂದಲೇ ಈ ಯೋಚನೆಯನ್ನು ಬಿಟ್ಟು ತೋಟಗಳಿಗೆ ಸಾವಯವ ಗೊಬ್ಬರಗಳನ್ನು ಉಪಯೋಗಿಸಿರಿ. ಏಕೆಂದರೆ ಈ ಸಾವಯವ ಗೊಬ್ಬರದಲ್ಲಿ ರಾಸಾಯನಿಕ ಗೊಬ್ಬರಗಳಲ್ಲಿ ಇರುವಂತೆ ಇನ್ನೂ ಹೆಚ್ಚಿನ ಸಾರಜನಕ, ರಂಜಕ ಮೊದಲಾದಂತಹ ಅಂಶಗಳು ಇರುತ್ತದೆ, ಹಾಗೂ ಮಣ್ಣಿಗೆ ಯಾವುದೇ ರೀತಿ ಹಾನಿಯಾಗುವುದಿಲ್ಲ. ಇದರ ಜೊತೆಗೆ ಜೇಡಿ ಮಣ್ಣನ್ನು ಸಹ ಹಾಕಬಹುದು. ಬೆಳೆಗೆ ದೀರ್ಘಕಾಲದ ರಸವತ್ತಾದ ಸಾರವನ್ನು ಈ ಸಾವಯವ ಗೊಬ್ಬರ ನೀಡುತ್ತದೆ. ಈ ಗೊಬ್ಬರದಿಂದ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ. ಸಾವಯವ ಗೊಬ್ಬರ ಬಳಸಿ ತೋಟಗಳನ್ನು ಬೆಳೆಸಿ.
1: The early years of life determine how much a child will develop mentally and how far they will progress in life. At our Anganwadis, children grow and develop with proper nutrition, plenty of love, fresh hot meals and learning through play. At the same time, under the Pradhan Mantri Matru Vandana Yojana, the eligible financial assistance is being deposited directly into mothers' bank accounts, ensuring safe motherhood. With the resolve of Hamari Anganwadi, Hamari Zimmedari, the 9th Rashtriya Poshan Maah is being celebrated from 9th September 2026 to 8th October
2: 2026. Desh ke har gareeb, har vyakti tak poshan pahunchana bhi sarkar ki prathmikta hai.
1: Connect with your nearest Anganwadi today, because Hamari Anganwadi hai, Hamari Zimmedari.

0: சரஸ்வதி.
1: ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರ, ಬೂದಿಕೋಟೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ. ಪ್ರೀತಿಯ ಕೇಳುಗರೆ, ನಮ್ಮ ಹಿಂದೂ ಸಂಪ್ರದಾಯಗಳು ಮರೆಯಾಗುತ್ತಿರುವ ಕಾಲಘಟ್ಟದಲ್ಲಿ

0: ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರ ಬೂದಿಕೋಟೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ. ಪ್ರೀತಿಯ ಕೇಳುಗರೆ, ನಮ್ಮ ಹಿಂದೂ ಸಂಪ್ರದಾಯಗಳು ಮರೆಯಾಗುತ್ತಿರುವ ಕಾಲಘಟ್ಟದಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅರಿಕತೆಯ ಕಾರ್ಯಕ್ರಮದಲ್ಲಿ ಶಿವಲೀಲೆಯ ಭೂ ಕೈಲಾಸ ಎನ್ನುವ ಒಂದು ಕಾರ್ಯಕ್ರಮ ನೀಡಲು ನಮ್ಮ ರೇಡಿಯೋ ಕೇಂದ್ರಕ್ಕೆ ಹಾಜರಿದ್ದಾರೆ ಶ್ರೀಯುತ ಬಲರಾಮ್ ಭಾಗವತರು. ಅಜಿಪ್ನಹಳ್ಳಿ ಬಂಗಾರಪೇಟೆ ಗ್ರಾಮಾಂತರ ಕಡೆಯಿಂದ ಹಾಜರಿದ್ದಾರೆ. ಇವರಿಗೆ ನಮ್ಮ ನಿಮ್ಮ ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್.
1: ಸ್ವಾಗತ ಮೇಡಮ್.
0: ಹಾಗೆ ಶ್ರೀಯುತ ಮುನಿರಾಜು ಹಾರ್ಮೋನಿಯಂ ಪೆದ್ದಪಲ್ಲಿ ಗ್ರಾಮದಿಂದ ಹಾಜರಿದ್ದಾರೆ. ಇವರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸುತ್ತಿದ್ದೇನೆ. ಹಾಗೆ ಜೆ ಹೇಮಂತ್ ಕುಮಾರ್ ಕೀಬೋರ್ಡ್ ಪಗರುಪಲ್ಲಿ ಗ್ರಾಮಾಂತರದಿಂದ ಹಾಜರಿದ್ದಾರೆ. ಇವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ಹಾಗೆ ಶ್ರೀಯುತ ಅರಿನಾಥ್ ಬಾಬಾ ತಬಲಾ ಕುಪ್ಪಂ ಗ್ರಾಮದಿಂದ ಹಾಜರಿದ್ದಾರೆ. ಇವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ಬಲರಾಮ್ ಸರ್, ತಮ್ಮ ಒಂದು ಪರಿಚಯದೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ತಿಳಿಸ್ಕೊಳ್ಳಿ ತಮ್ಮ ಪರಿಚಯವನ್ನ.
1: ನಮ್ದು ಒಂದು ಪುಟ್ಟ ಗ್ರಾಮ ಅಜುಪ್ನಹಳ್ಳಿ ಅಂತಕ್ಕಂತ ಗ್ರಾಮ, ಬಂಗಾರಪೇಟೆ ತಾಲೂಕು. ಅದರಲ್ಲಿ ಎಷ್ಟೋ ಜನ ವಿದ್ವಾಂಸರು, ಸಂಗೀತ ವಿದ್ವಾಂಸರು, ಹರಿಕಥೆ ದಾಸರು ಇರತಕ್ಕಂತ ಗ್ರಾಮ ನಮ್ದು. ಅದರಲ್ಲಿ ನಾನು ಚಿಕ್ಕವಾಗಲಿಂದ ಕೂಡ ಸಂಗೀತ ಅಂದ್ರೆ, ಹರಿಕಥೆ ಅಂದ್ರೆ ಅದರ ಮೇಲಿರ್ತಕ್ಕಂತ ಅಭಿಮಾನದಿಂದ ನಮ್ಮ ಸಂಗೀತ ಗುರುಗಳಾಗಿರ್ತಕ್ಕಂತ ಚಿನ್ನಕೋಟೆ ಗ್ರಾಮಸ್ಥರಾಗಿರ್ತಕ್ಕಂತ ರವಿಕುಮಾರ್ ಸರ್ ಅವರತ್ರ ಒಂದು 15 ವರ್ಷಗಳ ಕಾಲ ಸಂಗೀತವನ್ನು ಅಭ್ಯಾಸ ಮಾಡಿ, ತದನಂತರ ಹರಿಕಥೆ ವಿದ್ವಾಂಸರಾಗಿರ್ತಕ್ಕಂತ ಚೀಗಟಪಲ್ಲಿ ದಾಸರಾಗಿರ್ತಕ್ಕಂತ ಕೇಶವಮೂರ್ತಿ ಭಾಗವತಾರ್ ಅವರಂತ ತಿರುಪತಿಯಲ್ಲಿ ಎಷ್ಟೋ ಹರಿಕಥೆ ಕಾರ್ಯಕ್ರಮಗಳನ್ನು ಮಾಡಿ ಕೋಲಾರ ಜಿಲ್ಲೆಯಲ್ಲಿ ಪ್ರಮುಖ ಗ್ರಾಮಗಳಲ್ಲಿ ಮಾಡಿರ್ತಕ್ಕಂತ ಹಿರಿಯ ಕಲಾವಿದರು. ಆ ಗುರುಗಳ ಒಂದು ಸೇವೆಯಿಂದ ಅವರ ಹತ್ರ ನಾನು ಕೂಡ ಹರಿಕಥೆಯನ್ನ ಅಭ್ಯಾಸ ಮಾಡಿದ್ದು. ಸುಮಾರು ನಾನು ಈ ಸಂಗೀತ ಮತ್ತೆ ಈ ಹರಿಕಥೆ ಕಾರ್ಯಕ್ರಮಗಳಲ್ಲಿ ಸುಮಾರು 20 ವರ್ಷಗಳಿಂದ ನನಗೂ ಇದರ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಹಾಗಾಗಿ ಈ ದಿನ ಈ ಹರಿಕತೆ ಯಾಕೆ ಕೇಳ್ಬೇಕು ಜನ, ಭಕ್ತಿ ಮಾರ್ಗ ಅಂದ್ರೆ ಏನು, ಪೂಜೆ ತೆಂಗಿನಕಾಯಿ ಹೊಡೆದು ಕರ್ಪೂರ ಅಣಿಸಿದ್ರೆ ಇದು ಮಾತ್ರನೇ ಪೂಜಾ ಅಂತ ತಿಳ್ಕೊಬಿಟ್ಟಿದ್ದಾರೆ ಅಭಿಷೇಕ ಮಾಡಿದ್ರೆ ಅಂತ. ಹಾಗಲ್ಲ, ಭಗವಂತನಿಗೆ ಬೇಕಾಗಿರೋದು ಮನಸ್ಸು. ಆ ಮನಸ್ಸನ್ನ ಭಕ್ತಿಯಿಂದ ಭಗವಂತನಿಗೆ ಸಮರ್ಪಣೆ ಮಾಡೋದೇ ನಿಜವಾದಂತ ಭಕ್ತಿ. ಹಾಗಾಗಿ ಹರಿಕತೆ ಅನ್ನೋದು ಭಕ್ತಿ ಮಾರ್ಗಕ್ಕೆ ಸಂಬಂಧಿಸಿರತಕ್ಕಂಥದ್ದು, ನಮ್ಮ ಪುರಾಣಗಳು, ವೇದಗಳು. ಹೀಗಾಗಿ ಭಕ್ತಿ ಕಥೆಗಳು, ಮಹಾಭಾರತ ಆಗಿರ್ಬೋದು, ರಾಮಾಯಣ ಆಗಿರ್ಬೋದು, ಭಾಗವತ ಆಗಿರ್ಬೋದು, ಶಿವಪುರಾಣ, ಶಿವಲೀಲೆಗಳು, ಶನಿಪ್ರಭಾವ, ಈ ತರ ಕಥೆಗಳನ್ನೆಲ್ಲ ಕೇಳಿದ್ರೆ ಆ ರಾಜರೆಲ್ಲ ಕೂಡ ಯಾವ ತರ ಪರಮಾತ್ಮನ ಲೀಲೆಯಿಂದ ಕಷ್ಟದಲ್ಲಿದ್ದರೆ ಕೂಡ ಸುಖವನ್ನು ಪಡೆದು ಜೀವನವನ್ನು ಮೋಕ್ಷಕ್ಕೆ ದಾರಿ ಮಾಡಿಕೊಡ್ತಕ್ಕಂಥದ್ದೇ ಈ ಭಕ್ತಿಯ ನಿಜವಾದ ಸ್ವರೂಪ. ಹಾಗಾಗಿ ಹರಿಕಥೆಯನ್ನ ಪ್ರತಿಯೊಬ್ಬರು ಕೂಡ ಕೇಳಬೇಕು. ಯಾಕಂದ್ರೆ ನಮ್ಮ ಸನಾತನ ಧರ್ಮದ ಬಗ್ಗೆ ಹರಿಕಥೆಗಳ ಮುಖಾಂತರವಾಗಿ ಒಂದು ಹಾಸ್ಯ ಆಗಿರ್ಬೋದು, ಒಂದು ಭಕ್ತಿ ಹಾಡಾಗಿರ್ಬೋದು, ಕಥೆ ಮುಖಾಂತರವಾಗಿ ನಿಜವಾದದ್ದು ಯಾವುದು, ಭಕ್ತಿ ಅಂದ್ರೆ ಏನು, ನಾವು ಯಾವ ತರ ನಡ್ಕೊಳ್ಬೇಕು, ಯಾವ ತರ ನೋಡ್ಕೊಳ್ಬಾರ್ದು ಅಂತ ಈ ಹರಿಕಥೆಗಳು ನಮಗೆ ಕಲಿಸ್ತಾ ಇದೆ. ಇದು ಅನಾದಿ ಕಾಲದಿಂದ ಬಂದಿರತಕ್ಕಂತ ಸಂಪ್ರದಾಯ ಹರಿಕಥೆ ಎಂಬುದು. ಹಾಗಾಗಿ ನಾನು ಇದೇ ಬಂಗಾರಪೇಟೆ ತಾಲೂಕಿನ ಅಜ್ಜಪ್ಪನಹಳ್ಳಿ ಗ್ರಾಮದಿಂದ ಬಂದಿದ್ದೇನೆ. ನಾನು ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ಗ್ರಾಜ್ಯುಯೇಷನ್ ಡಿಗ್ರಿ ಮಾಡ್ಕೊಂಡಿದ್ರೇನು, ನನ್ನ ಒಂದು ಸನಾತನ ಧರ್ಮಕ್ಕೆ ನಾನು ಏನು ಸಮರ್ಪಣೆ ಮಾಡಬೇಕು, ನನ್ನಿಂದ ಏನಾಗುತ್ತೆ ಅದನ್ನ 4 ಜನಕ್ಕೆ ಒಣಬನಿಸೋಣ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ಬೇರೆ ದೇಶದ ವ್ಯಾಮೋಹ ಎಷ್ಟಿದ್ರೇನು, ನಮ್ಮ ಭಾರತೀಯ ಸಂಸ್ಕೃತಿ ತುಂಬಾ ಮುಖ್ಯ, ಅದೇ ನಮ್ಮ ಸನಾತನ ಧರ್ಮದು ಅಂತ ಪ್ರಪಂಚನೇ ಇವತ್ತು ಸಾರ್ತಾ ಇದೆ. ಹಾಗಾಗಿ ನಾವು ಹರಿಕತೆ ಮುಖಾಂತರವಾಗಿ 4 ಜನಕ್ಕೆ ಒಳ್ಳೆಯ ಮಾತುಗಳಾಡೋಣ, ಒಳ್ಳೆಯದನ್ನೇ ತಿಳಿಸೋಣ ಅನ್ನೋದೇ ನನ್ನ ಉದ್ದೇಶ.
0: ಕಾರ್ಯಕ್ರಮವನ್ನ ಮುಂದುವರಿಸೋಣ.
1: ಈಗ ಕಾರ್ಯಕ್ರಮ ಶಿವಲೀಲೆಗಳಲ್ಲಿ ಮಹಾಭಕ್ತನಾಗಿರ್ತಕ್ಕಂಥ ರಾವಣೇಶ್ವರನ ಚರಿತ್ರೆಯಾಗಿರ್ತಕ್ಕಂಥ ಭೂ ಕೈಲಾಸ ಚರಿತ್ರೆ. ಈ ಭೂಲೋಕ ಕೈಲಾಸದಲ್ಲಿರ್ತಕ್ಕಂಥ ಆತ್ಮಲಿಂಗದಿಂದ ಈ ಭೂಮಿ ಕೈಲಾಸವಾಗಿ ಯಾವ ತರ ಮಾರ್ಪಟ್ಟಿದೆ ಎಂಬತಕ್ಕಂಥ ಕಥಾಭಾಗವೇ ಭೂ ಕೈಲಾಸ ಚರಿತ್ರೆ. ಇದನ್ನ ಗೋಕರ್ಣೇಶ್ವರ ಮಹತ್ಯ ಅಂತಾರೆ, ಮಹಾಬಲೇಶ್ವರ ಕ್ಷೇತ್ರ ಪುರಾಣ ಅಂತ ಹೇಳ್ತಾರೆ. ಈ ಕಥೆಯನ್ನು ಕೇಳಿದ್ರೆ ಲಿಂಗ ಪ್ರತಿಷ್ಠಾಪನ ಮಾಡ್ತಕ್ಕಂಥ ಫಲ ಸಿಗುತ್ತೆ. ಹಾಗಾಗಿ ಮಹಾಬಲೇಶ್ವರ ಕ್ಷೇತ್ರ ಪುರಾಣ ದರ್ಶನ ಮಾಡಿದಂಥ ಫಲ ಸಿಗುತ್ತೆ ಈ ಕಥೆಯ ಶ್ರವಣ ಮಾಡಿದ್ರೆ.

ಭಗವತ್ ಸ್ವರೂಪರಾಗಿರ್ತಕ್ಕಂಥ ಭಕ್ತ ಮಹಾಶಯರೇ, ಶಿವಭಕ್ತಿಗಿಂತ ಮೀರಿದ ಭಕ್ತಿ ಮಾರ್ಗವಿಲ್ಲ. ಶಿವನೇ ಸರ್ವನೂ, ಶಿವನೇ ಶ್ರೇಷ್ಠನೆಂಬತಕ್ಕಂಥ ಶಿವಲೀಲೆಗಳಲ್ಲಿ ಭೂಕೈಲಾಸ ಎಂಬತಕ್ಕಂಥ ಚರಿತ್ರೆಯನ್ನ ಈ ದಿನ ಕಾರ್ಯಕ್ರಮದಲ್ಲಿ ಭೂಕೈಲಾಸ ಚರಿತ್ರೆಯ ಬಗ್ಗೆ, ಗೋಕರ್ಣ ಕ್ಷೇತ್ರದ ಬಗ್ಗೆ, ಮಹಿಮೆಗಳ ಬಗ್ಗೆ ಈ ದಿನ ನಾವು ತಿಳಿಯೋಣ. ಈ ದಿನ ಕಾರ್ಯಕ್ರಮದಲ್ಲಿ ಭೂಕೈಲಾಸ ಚರಿತ್ರೆ, ಈ ಕಾರ್ಯಕ್ರಮವನ್ನು ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 94 MHz ತರಂಗಾಂತರ ಬೂದಿಕೋಟೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ ಇವರ ಮುಖಾಂತರವಾಗಿ ಧ್ವನಿ ಸುರುಳೆಯನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ಪರಮಶಿವನ ಭಕ್ತನಾಗಿರ್ತಕ್ಕಂತ, ಮಹಾಭಕ್ತನಾಗಿರ್ತಕ್ಕಂತ ರಾವಣೇಶ್ವರನು ಕೈಲಾಸದಲ್ಲಿರ್ತಕ್ಕಂತ ಆತ್ಮಲಿಂಗವು ಯಾವ ತರವಾಗಿ ಭೂಲೋಕಕ್ಕೆ ಈ ಧರೆಗೆ ಇಳಿದಿದೆ ಅಂತಕ್ಕಂತ ಕಥಾಭಾಗವೇ ಈ ದಿನ ಭೂಕೈಲಾಸ ಚರಿತ್ರೆ. ಆ ಭೂಕೈಲಾಸ ಚರಿತ್ರೆ ಯಾವ ತರ ಇದೆ ಅಂದ್ರೆ, ಇಲ್ಲಿ ಮೆರವಪುರದ

ಕೈಲಾಸದೊಡೆಯನಾಗಿರ್ತಕ್ಕಂಥ ಪರಮೇಶ್ವರ ಕೈಲಾಸದಲ್ಲಿ ಪಾರ್ವತಿ ಪರಮೇಶ್ವರಿ ಇಬ್ಬರೂ ಕೂಡ ಧ್ಯಾನದಲ್ಲಿರಬೇಕಾದ್ರೆ ಪ್ರಮದಗಣಗಳು ನಮಶಿವಾಯ ಪಂಚಾಕ್ಷರಿ ಮಂತ್ರವನ್ನು ಪಠಿಸುತ್ತಿದ್ದಾರೆ. ನಮಶಿವಾಯ ಪಂಚಾಕ್ಷರಿ ಮಂತ್ರವನ್ನು ಪಠಿಸ್ತಿರಬೇಕಾದ್ರೆ ಜಗನ್ಮಾತೆಯಾಗಿರ್ತಕ್ಕಂಥ ಪಾರ್ವತೀ ದೇವಿ ಆ ಪರಮೇಶ್ವರನ್ನು ಕಂಡು ಏನಂತ ಹೇಳ್ತಿದ್ದಾಳೆಂದ್ರೆ, ಇಲ್ಲಿ ಪರಮೇಶ್ವರ ಸ್ವಾಮಿ ನಿಮಗೆ ಅಭಿಷೇಕಗಳನ್ನು ಮಾಡಿ ವ್ರತಗಳನ್ನಾಚರಿಸಿ ಉಪವಾಸವಾದ್ರೆ ಮಾತ್ರನೇ ಕರುಣಿಸ್ತೀರಾ ನೀವು, ಇಲ್ಲಂದ್ರೆ ಭಕ್ತರಿಗೆ ಸುಲಭವಾಗಿ ಪ್ರತ್ಯಕ್ಷವಾಗುವುದಿಲ್ಲವ ನೀವು ಅಂತ ಕೇಳ್ತಿರಬೇಕಾದ್ರೆ, ಆಗ ಪರಮೇಶ್ವರ ನಗುತ್ತಾ ಹೇಳ್ತಿದ್ದಾನೆ, ಪಾರ್ವತಿ ಜಗನ್ಮಾತೆಯಾಗಿರ್ತಕ್ಕಂಥ ನಿನಗೆ ಈ ಪ್ರಪಂಚದಲ್ಲಿ ಅಣುವಿನ ಅರುವು ನಿನಗಿದೆ. ಈ ಪ್ರಪಂಚದಲ್ಲಿ ತಿಳಿದಿರ್ತಕ್ಕಂಥ ಯಾವುದೂ ಇಲ್ಲ ನಿನ್ನ ಹತ್ರ. ಹಾಗಿರ್ಬೇಕಾದ್ರೆ ಅದನ್ನು ನೀನು ಪ್ರಶ್ನೆ ಕೇಳ್ತಿದ್ಯ ಅಂದ್ರೆ ಅದಕ್ಕೆ ಏನೋ ಅರ್ಥ ಇರಬೇಕಂತ ಹೇಳ್ತಾ ಏನ್ ಹೇಳ್ತಾ ಇದ್ದಾರಂದ್ರೆ, ಪರಮೇಶ್ವರ ನಗುತ್ತಾ ಹೇಳ್ತಿದ್ದಾನೆ, ಪಾರ್ವತಿ ನನಗೆ ಅಭಿಷೇಕ ಅವಸರ ಇಲ್ಲ, ಉಪವಾಸಗಳು ಅವಸರ ಇಲ್ಲ ನನಗೆ. ಭಕ್ತರು ನನ್ನ ನಿಚ್ಚಲವಾದ ಮನಸ್ಸಿನಿಂದ ಯಾರಾದ್ರೂ ನನ್ನ ಧ್ಯಾನಿಸ್ತಾರೋ ಅವ್ರಿಗೆ ನಾನು ಪ್ರತ್ಯಕ್ಷ ಆಗ್ತಾ ಇರ್ತೀನಿ ಅಂತ ಹೇಳ್ತಾ ಭೂಲೋಕದ ಕಡೆಗೆ ಕೈ ಮಾಡಿ ತೋರಿಸ್ತಾ ಇದ್ದಾನೆ ಪರಮೇಶ್ವರ. ಪಾರ್ವತಿ ಅದಿಗೋ ಅಲ್ಲಿ ನೋಡಲ್ಲಿ, ಆ ದಕ್ಷಿಣ ಸಮುದ್ರ ತೀರದಲ್ಲಿ ಒಬ್ಬ ಆಕೆ ಭಕ್ತಿ ಪರವಶಲಾಗಿ ಯಾವ ತರ ನನ್ನ ಕೀರ್ತಿಸ್ತಿದ್ದಾಳೋ ಧ್ಯಾನಿಸ್ತಿದ್ದಾಳೋ ನೋಡು ಅಂತ ಹೇಳ್ತಿರ್ಬೇಕಾದ್ರೆ, ಆಗ ಆ ಪಾರ್ವತೀ ದೇವಿ ದಕ್ಷಿಣ ಸಮುದ್ರ ತೀರದ ಕಡೆ ಭೂಲೋಕದ ಕಡೆ ನೋಡ್ತಾ ಇದ್ದಾಳೆ. ಅದೇ ಸಂದರ್ಭದಲ್ಲಿ ಬ್ರಹ್ಮಮಾನಸ ಪುತ್ರನಾಗಿರ್ತಕ್ಕಂಥ ರಾವಣೇಶ್ವರನ ತಾಯಿ ಆಗಿರ್ತಕ್ಕಂಥ ಕೈಕಸಿ ಸಮುದ್ರ ತೀರದಲ್ಲಿ ಸೈಕತಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಮರಳಿನಿಂದ ಮಾಡಿರ್ತಕ್ಕಂಥ ಸೈಕತಲಿಂಗಕ್ಕೆ ಬಿಲ್ವಪತ್ರಗಳನ್ನಿಟ್ಟು ಪೂಜಾ ಸಾಮಗ್ರಿಯನ್ನಿಟ್ಟು ಆ ಪರಮೇಶ್ವರನು ಈ ತರ ಧ್ಯಾನಿಸ್ತಾ ಇದ್ದಾಳೆ. ಆ ತಾಯಿ ಯಾವ ತರ ಧ್ಯಾನಿಸ್ತಿದ್ದಾಳೆಂದ್ರೆ

ಬ್ರಹ್ಮಮಾನಸ ಪುತ್ರನಾಗಿರ್ತಕ್ಕಂಥ ರಾವಣೇಶ್ವರನ ತಾಯಿಯಾದ ಕೈಕಸಿ ಪರಮೇಶ್ವರನ ಬಗ್ಗೆ ತಪವನ್ನ ಆಚರಿಸ್ತಾ ಇದ್ದಾಳೆ. ಕಾರಣ ಏನಂದ್ರೆ, ತಂದೆ ತಾಯಿ ಮಾಡ್ತಕ್ಕಂಥ ಪುಣ್ಯ ಮಕ್ಕಳಿಗೆ ಎಂಬತಕ್ಕಂಥದ್ದು. ರಾವಣೇಶ್ವರನಿಗೆ ಕೆಟ್ಟೆಸರು ಅಂದ್ರೆ ಎಲ್ಲಿ ನೋಡಿದ್ರೇನು

ರಾವಣೇಶ್ವರನು ಕೆಟ್ಟೆಸರು ತಗೊಳ್ತಾ ಇದ್ದಾನೆ ಅಂತ ಜಗನ್ಮಾತೆಯಾಗಿರ್ತಕ್ಕಂತ ಪರಮೇಶ್ವರನ ಆಶೀರ್ವಾದದಿಂದ ಕೈಕಸಿ ನನ್ನ ಮಗನು ಇನ್ನ ಮಹಾಬಲವಂತನಾಗ್ಬೇಕಂತ ಆ ಕೈಕಸಿ ಈ ತರ ಆ ಮಗನಿಗೋಸ್ಕರ ತಪವನ್ನ ಆಚರಿಸ್ತಾ ಇದ್ದಾಳೆ. ಅದಕ್ಕೆ ಹೇಳ್ತಾರೆ ದಾಸರಿಲ್ಲಿ, ಹೆತ್ತ ತಾಯಿ ತಂದೆಗಳ ಚಿತ್ತವ ನೋಯಿಸಿ ನಿತ್ಯ ದಾನವ ಮಾಡಿ ಫಲವೇನು, ಸತ್ಯ ಸದಾಚಾರ ಇಲ್ಲದವನು 10,000 ತಪವ ಮಾಡಿ ಫಲವೇನು ಅಂತಾರೆ ನಮ್ಮ ದಾಸರು. ಹೆತ್ತ ತಾಯಿ ತಂದೆಗಳ ಚಿತ್ತವ ನೋಯಿಸಿ ನಿತ್ಯ ದಾನವ ಮಾಡಿ ಫಲವೇನು. ತಂದೆ ತಾಯಿಗಿಂತ ಈ ಪ್ರಪಂಚದಲ್ಲಿ ದೇವರು ಬೇರೆ ಯಾರೂ ಇಲ್ಲ. ಆ ತಂದೆ ತಾಯಿಗಳನ್ನೇ ದೇವರಾಗಿ ಕಾಣಬೇಕಂತ ಆ ತಾಯಿ ಆಗಿರ್ತಕ್ಕಂತ ಕೈಕಸಿ ಆ ಲಂಕಾ ನಗರದಲ್ಲಿ ಈ ತರ ಪರಮೇಶ್ವರನ ಬಗ್ಗೆ ತಪವನ್ನ ಆಚರಿಸ್ತಾ ಇದ್ದಾಳೆ. ಹಾಗಿರ್ಬೇಕಾದ್ರೆ ಆಗ ಆ ಕೈಕಸಿ ದಕ್ಷಿಣ ಸಮುದ್ರ ತೀರ ಲಂಕಾ ನಗರದಲ್ಲಂದ್ರೆ ಆ ಲಂಕಾ ನಗರ ಯಾವ ತರ ಏರ್ಪಟ್ಟಿದೆ ಅಂದ್ರೆ ಇಲ್ಲಿ ಹೇಳ್ತಾರೆ ದೇವಲೋಕದಲ್ಲಿ ಆದಿಶೇಷನಿಗೆ ವಾಯುದೇವನಿಗೆ ಇಬ್ಬರು ಕೂಡ ನಾನೇ ಬಲಸ್ತ ಎಂಬ ಅಹಂಕಾರ ಬೆಳೆದು ಇಬ್ಬರು ಕೂಡ ಏನ್ ಮಾಡ್ತಿದ್ದಾರಂದ್ರೆ ನಾನೇ ಬಲಸ್ತನಂತಿದ್ರೆ ಆಗ ಮೇರು ಪರ್ವತ ಶಿಖರವನ್ನ ಆದಿಶೇಷನು ತನ್ನ ಬಾಲದಿಂದ ಆ ಪರ್ವತವನ್ನು ಗಟ್ಟಿಯಾಗಿ ಪ್ರದಕ್ಷಿಣೆ ಮಾಡಿ ಬಲದಿಂದ ಹಿಡಿದುಕೊಂಡಿರ್ಬೇಕಾದ್ರೆ ವಾಯುದೇವನನ್ನು ನೋಡಿ ಹೇಳ್ತಿದ್ದಾನೆ, ವಾಯುದೇವ ನೀನೇ ಬಲಸ್ತನಂತಿದ್ಯಲ್ಲ, ಹಾಗಾದ್ರೆ ನನ್ನ ಹಿಡಿತವನ್ನು ಬಿಡಿಸಿ ನೋಡೋಣ ಅಂತ ಹೇಳ್ತಿರ್ಬೇಕಾದ್ರೆ ಆಗ ವಾಯುದೇವನು ಜಂಜುಮಾರುತವೆಂಬ ಗಾಳಿಯನ್ನು ಬೀಸ್ತಾ ಇದ್ದಾನೆ ಹೋರಂತ. ಆಗ ಆ ಮೇರುಪರ್ವತ ಶಿಖರವು ಅರ್ಧ ಪರ್ವತವು ಮುರಿದು ದಕ್ಷಿಣ ಸಮುದ್ರಕ್ಕೆ ಬಿದ್ದಿದೆ. ಆ ಬಿದ್ದ ಭೂಭಾಗವೇ ಲಂಕಾನಗರ. ಆ ಲಂಕಾನಗರ ರಾವಣೇಶ್ವರನು ಪರಿಪಾಲನೆ ಮಾಡುವ ಸಮಯಕ್ಕೆ ಯಾವ ತರ ಇದೆ ಅಂದ್ರೆ ಇಲ್ಲಿ ಹೇಳ್ತಾರೆ ಸಷ್ಟಿರ್ಯೋಜನ ವಿಸ್ತೀರ್ಣಂ ಶತಯೋಜನಂ ಉನ್ನತಂ ಅಷ್ಟದ್ವಾರ ಪುರಿಲಂಕ ಸಪ್ತ ಪ್ರಾಕಾರ ಶೋಭಿತಂ ತ್ರಿಕೋಟಿ ಕಂಟಕಂಚೈವ ನವಕೋಟಿ ಶಿವಾಲಯ ಚಾತುರ್ಲಕ್ಷಣಾಂಚ ವೀದಿನಾಂ ರಾವಣೇನ ಸುರಕ್ಷಿತಂ. ಲಂಕಾನಗರವನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ ರಾವಣೇಶ್ವರ. ಒಂದು ದಿನ ಆ ರಾವಣೇಶ್ವರನ ಸಿಂಹಾಸನದ ಮೇಲೆ ಕುಳಿತಿರ್ಬೇಕಾದ್ರೆ ತನ್ನ ಮಂತ್ರಿಯಾಗಿರ್ತಕ್ಕಂತ ಆ ಪ್ರಹಸ್ತನನ್ನು ನೋಡಿ ಈ ತರ ಹೇಳ್ತಾ ಇದ್ದಾನೆ, ಪ್ರಹಸ್ತ 7-7 ಲೋಕಗಳನ್ನು ನಾವು ಗೆದ್ದಿದ್ದೀವ, ನಮ್ಮ ಶೌರ್ಯ ಸಾಹಸಗಳನ್ನು ಎಲ್ಲೆಲ್ಲಿ ಮೋಗಿಸ್ತಾ ಇದ್ದೀರಾ, ನನ್ನ ಬಗ್ಗೆ ಎಲ್ಲರೂ ಹೊಗಳ್ತಾ ಇದ್ದಾರಾ ಅಂತ ಈ ವಿಧವಾಗಿ ಕೇಳ್ತಾ ಇರ್ಬೇಕಾದ್ರೆ ಆಗ ಪ್ರಹಸ್ತನು ಏನ್ ಮಾಡ್ತಿದ್ದಾನಂದ್ರೆ ಮಹಾರಾಜ 7-7 ಲೋಕಗಳಲ್ಲಿ 13 ಲೋಕಗಳು ಮಾತ್ರ ನಮ್ಮ ಸ್ವಂತ, ಇನ್ನ ಒಂದು ಲೋಕವಾಗಿರ್ತಕ್ಕಂಥ ದೇವಲೋಕ ಇನ್ನ ನಮ್ಮ ಸ್ವಂತವಾಗ್ಲಿಲ್ಲ. ಹಾಗೆ ಹೇಳ್ಬೇಕಾದ್ರೆ ರಾವಣೇಶ್ವರನ್ ಏನಂತಿದ್ದಾನಂದ್ರೆ ಪ್ರಹಸ್ತ ಪ್ರಕಟಿಸು ಯುದ್ಧವನ್ನ ಸಾರೋರ ಮೇಲೆ ಅಂತ ಹೇಳ್ತಾ ಏನ್ ಮಾಡ್ತಿದ್ದಾನಂದ್ರೆ ಪ್ರಯಾಣವಾಗುವುದಕ್ಕೆ ಎದುರ್ತಾ ಇದ್ರೆ ಆ ಸಭೆಯಲ್ಲಿ ಕುಳಿತಿದ್ದ ರಾವಣೇಶ್ವರನ ತಮ್ಮನಾಗಿರ್ತಕ್ಕಂತ ವಿಭೀಷಣ ಮೇಲಕ್ಕೆದ್ದು ಹೇಳ್ತಾ ಇದ್ದಾನೆ, ಅಣ್ಣ ಯಾವ ತರ ಹೇಳ್ತಿದ್ದಾನಂದ್ರೆ

0: ಅಣ್ಣ, ಹಾವಿನ ಬಾಯೊಳಗಿನ ಕಪ್ಪೆ ಹಸಿದು ಹಾರಾಡುವ ನೊಣಕ್ಕೆ ಆಸೆ ಪಡುವಂತೆ ಶೂಲಕ್ಕೇರುವ ಕಲ್ಲ ಹಾಲು ತುಪ್ಪವನುಂಡು ಲೆಸುಕಾಲ ಬಾಲುವನು ಕೂಡಲ ಸಂಗಮ ದೇವ ಅಂತ ಹೇಳ್ತಿದ್ರೆ, ಈ ರಾವಣೇಶ್ವರ ಏನಂತಿದ್ದಾನೆ? ತನ್ನ ತಮ್ಮನಾಗಿರ್ತಕ್ಕಂಥ ವಿಭೀಷಣನ ನೋಡಿ ಏನ್ ಹೇಳ್ತಿದ್ದಾನಂದ್ರೆ, ಚೀಕುಲ ದ್ರೋಹಿ,
1: ಶ್ರೀಕಂಠ ಕರುಣೆಯ ಚಿಂತೆಯೆಲ್ಲವ ಹರಸಿ ಸಿರಿಹರಸರ ಜಯಸಿ ಧರಣಿಯೊಳಗೆ

ಆಧಿಪತ್ಯವು ಲಭ್ಯವಾಯಿತೆ ಎನಗೆ ಸರಿಸಮರು ಎನಗುಂಟೆ ಸರ್ವಲೋಕದೊಳ್ ಸರಿಸಮರು ಎನಗುಂಟೆ ಸರ್ವಲೋಕದೊಳ್ ಶ್ರೀ ಕುಲದ್ರೋಹಿ, ನಿನ್ನ ಸಲಹೆ ನನಗೆ ಬೇಕಾಗಿಲ್ಲ ಅಂತ ಏನ್ ಹೇಳ್ತಿದ್ದನಂದ್ರೆ, ಪ್ರಹಸ್ತ ಪ್ರಕಟಿಸು ಯುದ್ಧವನ್ನ, ಸಾರು ಯುದ್ಧವನ್ನ ದೇವತೆಗಳ ಮೇಲೆ ಅಂತ ಹೇಳ್ತಾ ಇರಬೇಕಾದ್ರೆ, ಆಗ ಪ್ರಯಾಣವಾಗಿ ಹೋಗ್ತಾ ಇದ್ದಾನೆ ರಾವಣೇಶ್ವರ. ರಾಜ್ಯಭಾರವನ್ನೆಲ್ಲ ಮಂತ್ರಿಗೊಪ್ಪಗಿಸಿ ಪ್ರಯಾಣವಾಗಿ ಹೋಗ್ತಾ ಇದ್ದಾನೆ ಸ್ವಾಮಿ. ಯುದ್ಧ ಸಾರದಕ್ಕೆ ಹೋಗ್ತಾ ಇರಬೇಕಾದ್ರೆ ಅದೇ ಸಮಯಕ್ಕೆ ತ್ರಿಲೋಕ ಸಂಚಾರಿಗಳಾಗಿರ್ತಕ್ಕಂಥ ನಾರದ ಮಹರ್ಷಿಗಳು ಬರ್ತಾ ಇದ್ದಾರೆ ರಾವಣೇಶ್ವರಿಗೆ ಎದುರಾಗಿ ಬರ್ತಾ ಇದ್ದಾರೆ. ಆ ನಾರದ ನಾರಾಯಣ ಮಂತ್ರವನ್ನು ಪಠಿಸುತ್ತಾ ನೇರವಾಗಿ

ನಾರಾಯಣ ನಾಮಸ್ಮರಣೆ ಮಾಡ್ತಾ ನೇರವಾಗಿ ರಾವಣೇಶ್ವರನಿಗೆ ಎದುರಾಗಿ ಬರ್ತಿದ್ದಾನೆ. ದೂರದಲ್ಲೇ ನೋಡಿದ ರಾವಣೇಶ್ವರ ಈ ನಾರದ ಮಹರ್ಷಿಗಳನ್ನ, ಅಯ್ಯೋ ಈ ಬೈರಾಗಿ ಬರ್ತಿದ್ದಾನಲ್ಲ, ಇನ್ನೇನು ಗ್ರಹಚಾರವೋ ಅಂತ ಹೇಳ್ತಾ ಇರ್ಬೇಕಾದ್ರೆ ಆ ನಾರದ ಮಹರ್ಷಿಗಳು ರಾವಣೇಶ್ವರನ ನೋಡಿ ಏನ್ ಹೇಳ್ತಿದ್ದಾರಂದ್ರೆ, ರಾವಣ ಎಲ್ಲಿಗೆ ನಿನ್ನ ಪ್ರಯಾಣ ಅಂದಿದ್ದಾನೆ. ಅಯ್ಯೋ ಸುಭ ನುಡಿಯೋ ಸೋಮ ಅಂದ್ರೆ ಗೂಬಾಯ ನೋಡೋ ಮಾಮ ಅಂದಂಗಾಯ್ತು ಅಂತ ರಾವಣೇಶ್ವರನ ತಿಳ್ಕೊಳ್ತಾ ನೇರವಾಗಿ ಬರ್ತಿದ್ದಾನೆ. ಆಗ ಅದೇ ಸಮಯಕ್ಕಿಲ್ಲಿ ಏನಾಗಿದೆ ಅಂದ್ರೆ, ದೇವಾನುದೇವತೆಗಳೆಲ್ಲ ಕೂಡ ದೇವಲೋಕದಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ. ರಾವಣೇಶ್ವರನೇನೋ ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾನೆ. ಅವರ ತಾಯಿ ಕೈಕಸಿ ಮಗನಿಗೆ ಒಳ್ಳೆ ಹೆಸರು ಬರಬೇಕು, ಕೀರ್ತಿ ಬರಬೇಕಂತ, ಇನ್ನ ಮಹಾಬಲಸ್ಥನಾಗಬೇಕಂತ ಆ ತಾಯಿ ಏನೋ ಶಿವನ ಬಗ್ಗೆ ತಪವನ್ನ ಆಚರಿಸ್ತಾ ಇದ್ದಾಳೆ. ಈ ತಪಸ್ಸೇನಾದರೂ ಫಲಿಸಿದೆ ಅಂದ್ರೆ ರಾವಣೇಶ್ವರ ಇನ್ನ ಮಹಾಬಲಸ್ಥನಾಗ್ತಾನೆ. ಆ ತಪವನ್ನು ಭಂಗ ಮಾಡಬೇಕಂತ ಏನ್ ಮಾಡ್ತಿದ್ದಾರಂದ್ರೆ, ದೇವಾನುದೇವತೆಗಳೆಲ್ಲ ಕೂಡ ಮಾತಾಡ್ಕೊಳ್ತಾ ಹೇಳ್ತಿದ್ದಾರೆ, ಸಮುದ್ರನ ಹತ್ರ ಹೋಗಿ ಆ ವ್ರತಭಂಗ ಮಾಡೋಣ ನಾವಂತ ಹೇಳ್ತಾ ನೇರವಾಗಿ ಸಮುದ್ರದ ಬಳಿಗೆ ಬಂದಿದ್ದಾರೆ. ಹೌದು, ಆ ಸಮುದ್ರ ಬಳಿಗೆ ಬಂದಿದ್ದಾರಲ್ಲ, ಆ ಸಮುದ್ರನನ್ನು ನೋಡಿ ಹೇಳ್ತಿದ್ದಾರೆ ಹೀಗೆ, ಸಮುದ್ರ ಆ ಕೈಕಸಿಯ ಪೂಜೆ ವ್ರತಭಂಗ ಮಾಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ, ಅದೇ ಸಂದರ್ಭದಲ್ಲಿ ಸಮುದ್ರನು ಒಂದು ದೊಡ್ಡದಾದ ಅಲೆಯನ್ನು ಬಿಟ್ಟಿದ್ದಾನಷ್ಟೇ. ಆ ಅಲೆ ನೇರವಾಗಿ ಬಂದು ಕೈಕಸಿ ಮುಂದಿರ್ತಕ್ಕಂತ ಸೈಕತ ಲಿಂಗವು ಪೂಜಾ ಸಾಮಗ್ರಿ ಎಲ್ಲ ಕೂಡ ಬಂದು ಆ ಅಲೆ ಸಮುದ್ರದಲ್ಲಿ ಹೊಡ್ಕೊಂಡು ಹೋಗ್ಬಿಟ್ಟಿದೆ. ಆ ಕೈಕಸಿ ಕಣ್ ತೆಗೆದು ನೋಡ್ತಿದ್ದಾಳೆ.

ಸ್ವಾಮಿ ಪರಮೇಶ್ವರ, ನನ್ನ ಪೂಜೆಯೇ ನಿನ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನಾನು ಯಾಕೆ ಬದುಕಬೇಕಿನ್ನ? ಬೇಡ ಸ್ವಾಮಿ, ಈ ಜೀವನ ಸಾಕಾಗಿದೆ ನನಗಿನ್ನ, ಈ ಜೀವನವನ್ನು ತೊರೀಬೇಕು ನಾನಂತ. ನಾನು ನೀನು ಇರಬಾರ್ದಂತ ಏನ್ ಮಾಡ್ತಿದ್ದಾಳಂದ್ರೆ ಆ ಕೈಕಸಿ ನೇರವಾಗಿ ಆ ಸಮುದ್ರದಲ್ಲಿ ಬೀಳೋದಕ್ಕೆ ಹೋಗ್ತಾ ಇದ್ರೆ ಅದೇ ಸಮಯವನ್ನು ಕಂಡ ನಾರದ ಮಹರ್ಷಿಗಳು ನೇರವಾಗಿ ಅಳಿಗೆ ಆ ಬಳಿಗೆ ಬರ್ತಾ ಇದ್ದಾರೆ, ಸಮುದ್ರದ ಬಳಿಗೆ. ನಾರಾಯಣ ನಾರಾಯಣ ನಾರಾಯಣ ನಾರಾಯಣ. ಕೈಕಸಿಯನ್ನು ಕಂಡು ನಾರದ ಮಹರ್ಷಿಗಳು ಈ ತರ ಹೇಳ್ತಿದ್ದಾರೆ, ಅಮ್ಮ ಕೈಕಸಿ ಸ್ವಲ್ಪ ತಾಳ್ತಾಯಿ. ಅಲ್ಲಮ್ಮ, ಸಮುದ್ರದಲ್ಲಿ ಬೀಳೋದಕ್ಕೆ ಹೋಗ್ತಾ ಇದೆಯಲ್ಲ ನೀನು, ಪಂಚಭೂತಗಳು ಅದರ ಕರ್ತವ್ಯ ಅದು ಮಾಡುತ್ತಮ್ಮ. ನೀರಿಗೆ ಮುಳುಗಿಸೋ ಗುಣ ಇದೆ, ಬೆಂಕಿಗೆ ಸುಡೋ ಗುಣ ಇದೆ, ಗಾಳಿಗೆ ಬೀಸೋ ಗುಣ ಇದೆ ಅಮ್ಮ, ಸ್ವಲ್ಪ ತಾಳು. ಇಷ್ಟಕ್ಕೂ ನೀನು ಏನಮ್ಮ ಮಾಡ್ತಾ ಇದೀಯ ಅಂದ್ರೆ ಸ್ವಾಮಿ. ನಾರದ ಮಹರ್ಷಿಗಳೇ, ನಾನು ಯಾಕಿನ್ನು ಜೀವಿಸ್ಬೇಕು? ಹಾ, ಪರಮೇಶ್ವರನಿಗೆ ನನ್ನ ಪೂಜೆ ಇಷ್ಟ ಆಗಿಲ್ಲ ಅಂತ ಅಳುತ್ತಾ ಹೇಳ್ತಿರ್ಬೇಕಾದ್ರೆ, ಅಮ್ಮ ಇಷ್ಟಕ್ಕೂ ನೀನು ಪೂಜೆ ಮಾಡದಿರ್ತಕ್ಕಂತ ಆ ಶಿವಲಿಂಗ ಯಾವ ತರಹದ ಲಿಂಗವಮ್ಮ? ಕೈಕಸಿ ಹೇಳ್ತಿದ್ದಾಳೆ ಸ್ವಾಮಿ, ಮರಳಿನಲ್ಲಿ ಮಾಡಿರ್ತಕ್ಕಂತ ಸೈಕತ ಲಿಂಗಕ್ಕೆ ನಾನು ಪೂಜಿಸ್ತಾ ಇದ್ದೀನಿ. ಹಾಗೆ ಹೇಳ್ತಾನೆ, ಅಲ್ಲಮ್ಮ ಕೈಕಸಿ, ರಾಜಮಾತೆ ಆಗಿರ್ತಕ್ಕಂತ ನೀನು, ಮಹಾಶಿವಭಕ್ತನಾಗಿರ್ತಕ್ಕಂತ ನಿನ್ನ ಮಗ ರಾವಣೇಶ್ವರನು ಇರಬೇಕಾದ್ರೆ ನೀನು ಹೋಗಿ ಸೈಕತ ಲಿಂಗಕ್ಕೆ ಪೂಜೆ ಮಾಡೋದ? ಅಮ್ಮ ನೀನು ಯಾವ ಲಿಂಗಕ್ಕೆ ಪೂಜೆ ಮಾಡ್ಬೇಕಂದ್ರೆ ಸಾಕ್ಷಾತ್ ಪರಮೇಶ್ವರನ ಆತ್ಮಲಿಂಗಕ್ಕೆ ಪೂಜೆ ಮಾಡ್ಬೇಕಮ್ಮ. ಹಾ, ಪರಮೇಶ್ವರನ ಆತ್ಮಲಿಂಗವು ನಿನ್ನ ಮಗನಾಗಿರ್ತಕ್ಕಂತ ರಾವಣೇಶ್ವರ ಶಿವನನ್ನು ಮೆಪ್ಪಿಸಿ ಆತ್ಮಲಿಂಗವನ್ನು ಪಡೆಯುವಂತ ಶಕ್ತಿ ಭಕ್ತಿ ನಿನ್ನ ಮಗನಲ್ಲಿದೆ ಅಮ್ಮ, ನೀನ್ ಯಾಕೆ ಚಿಂತಿಸ್ತೀಯ ಅಂತ ಈ ತರ ಈ ಸಂಭಾಷಣೆ ನಡೀತಾ ಇರ್ಬೇಕಾದ್ರೆ ಆಗ ರಾವಣೇಶ್ವರನ್ ಕೂಡ ತಾಯಿ ಸಮುದ್ರದಲ್ಲಿ ಬಿಡ್ತಾ ಇದ್ದಾಳೆ ಎಂಬತಕ್ಕಂತ ವಿಷಯವನ್ನು ಗ್ರಹಿಸಿ ನೇರವಾಗಿ ಆ ರಾವಣೇಶ್ವರನ್ ಕೂಡ ಬರ್ತಾ ಇದ್ದಾನೆ. ಆಗ ಹೇಳ್ತಿದ್ದಾಳೆ ಕೈಕಸಿ, ಕುಮಾರ ರಾವಣೇಶ್ವರ, ನಾನು ಆ ಪರಮೇಶ್ವರನ ಆತ್ಮಲಿಂಗಕ್ಕೆ ನಾನು ಪೂಜಿಸಬೇಕು. ಅಯ್ಯ, ನನಗೆ ಮೋಕ್ಷದಾರಿಯನ್ನು ನೀಡ್ತಕ್ಕಂತ ಮಕ್ಕಳು ಮುಖ್ಯ. ಯಾಕಂದ್ರೆ ತಂದೆ ತಾಯಿಗೆ ಒಳ್ಳೆ ಮಕ್ಕಳು ಹುಟ್ಟಿದ್ರೆ ಮಾತ್ರನೇ ತಂದೆ ತಾಯಿ ಕೂಡ ಮೋಕ್ಷ ಸಿಗೋದಂತೆ. ನಾನು ಪರಮೇಶ್ವರನ ಆತ್ಮಲಿಂಗಕ್ಕೆ ಪೂಜಿಸಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಆಗ ರಾವಣೇಶ್ವರ ಹೇಳ್ತಿದ್ದಾನೆ, ಅಮ್ಮ ಯಾಕಮ್ಮ ಚಿಂತೆ ಮಾಡ್ತೀಯ ಅಮ್ಮ ಅಂತ ಏನ್ ಹೇಳ್ತಾ ಇದಾರಂದ್ರೆ,

ಅಮ್ಮ ತಾಯಿ, ನಿನ್ನ ಬಯಕೆ ತೀರಿಸುವ ಭಾಗ್ಯ ನನ್ನದಲ್ವಾ ಅಂತ ಹೇಳ್ತಾ ಆ ರಾವಣೇಶ್ವರ ಏನ್ ಮಾಡ್ತಿದ್ದಾನಂದ್ರೆ ಕಾಷಾಯ ವಸ್ತ್ರಗಳನ್ನು ಧರಿಸಿ ಮಂತ್ರಿಗೆ ರಾಜ್ಯಭಾರವನ್ನೊಪ್ಪಿಸಿ ಅಮ್ಮ ಅಂತ ಆ ಕೈಕಸಿಯ ಪಾದಗಳಿಗೆ ನಮಸ್ಕಾರ ಮಾಡ್ಕೊಳ್ತಾ ಪ್ರಯಾಣವಾಗಿ ಆ ಶಿವನ ಬಗ್ಗೆ ತಪವನ್ನಾಚರಿಸುವುದಕ್ಕೆ ಹಿಮಾಲಯಕ್ಕೆ ಹೋಗ್ತಾ ಇದ್ದಾನೆ ಆ ರಾವಣೇಶ್ವರ. ಯಾವ ತರ ಹೋಗ್ತಿದ್ದಾನಂದ್ರೆ

ರಾವಣೇಶ್ವರ ಕೈಲಾಸ ಪರ್ವತದ ಬಳಿ ಹೋಗಿ ಏಕಾಂಗಾಷ್ಟನಾಗಿ ಪರಮೇಶ್ವರನ ಬಗ್ಗೆ ತಪವನ್ನಾಚರಿಸ್ತಾ ಇದ್ದಾನೆ. ಏಕಾಂಗಾಷ್ಟನಾಗಿ ಶಿವಧ್ಯಾನದಲ್ಲಿ ಆ ಶಿವನ ಬಗ್ಗೆ ತಪವನ್ನಾಚರಿಸ್ತಾ ಇದ್ದಾನೆ. ಯಾವ ತರ ಅಂದ್ರೆ,

ಆ ರಾವಣೇಶ್ವರ ಓಂ ನಮ ಶಿವಾಯ ಅಂತಕ್ಕಂತ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಯೋಗ ಸಾಧಕನಾಗಿ ಆ ಪರಮೇಶ್ವರನ ಮಹಾಭಕ್ತನಾಗಿರ್ತಕ್ಕಂತ ರಾವಣೇಶ್ವರ ತಪವನ್ನ ಆಚರಿಸ್ತಾ ಇರಬೇಕಾದ್ರೆ ತಪವನ್ನ ಆಚರಿಸ್ತಾ ಇರ್ತಕ್ಕಂತ ರಾವಣೇಶ್ವರನ ಕಂಡ ನಾರದ ಮಹರ್ಷಿಗಳು ಗಗನ ಮಾರ್ಗದಲ್ಲಿ ಹೋಗ್ತಿರ್ಬೇಕಾದ್ರೆ ರಾವಣೇಶ್ವರನ ಕಂಡ ನಾರದ ಮಹರ್ಷಿಗಳು ಹೇಳ್ತಿದ್ದಾರಂದ್ರೆ ಓಹೋ ರಾವಣೇಶ್ವರ ತಪವನ್ನ ಆಚರಿಸ್ತಾ ಇದ್ದಾನೋ ಆತ್ಮಲಿಂಗವನ್ನು ಪಡೆಯೋದಕ್ಕೆ ಅಂತ ಏನ್ ಮಾಡ್ತಿದ್ದಾನಂದ್ರೆ ಆ ಇನ್ನ ಕೈಲಾಸನಾಥನಿಗೆ ಇನ್ನ ಬಿಡಬೇಕು ಈ ವಿಷಯ ಅಂತ ಹೇಳ್ತಾ ನಾರದ ಮಹರ್ಷಿಗಳು ಕೈಲಾಸಕ್ಕೆ ಪ್ರಯಾಣವನ್ನು ಮಾಡ್ತಾ ಹೋಗ್ತಿದ್ದಾರೆ ಕೈಲಾಸಕ್ಕೆ ನಾರದ ಮಹರ್ಷಿಗಳು. ಆಗ ಆ ನಾರದ ಮಹರ್ಷಿಗಳು ಕೈಲಾಸದ ಬಳಿ ನಿಂತಿದ್ದಾರೆ. ಬಂದು ಕೈಲಾಸದಲ್ಲಿ ಪರಮೇಶ್ವರನಿಲ್ಲ, ಪಾರ್ವತೀ ದೇವಿ ಒಬ್ಬಳೇ ಇದ್ದಾಳೆ, ಜಗನ್ಮಾತೆಯಾಗಿರ್ತಕ್ಕಂಥ ಪಾರ್ವತೀ ದೇವಿ. ಆ ಪಾರ್ವತೀ ದೇವಿಯನ್ನು ನೋಡಿ ಕರಗಳನ್ನು ಜೋಡಿಸಿ ಹೀಗಂತಿದ್ದಾನೆ ನಾರದ ಮಹರ್ಷಿಗಳು. ಯಾವ ಥರ ಅಂತಿದ್ದಾರಂದ್ರೆ

ಅಂಬಾ ಜಗನ್ಮಾತ ಕರಗಲನ್ನು ಜೋಡಿಸಿ ಅಮ್ಮ ಅಂತ ಆ ತಾಯಿಯನ್ನು ನೋಡು ಆನಂದದಿಂದ ಮಾತಾಡ್ತಿರ್ಬೇಕಾದ್ರೆ ಆ ಪಾರ್ವತೀ ದೇವಿ ನುಡಿತಿದ್ದಾಳೆ. ನಾರದ ಮಹರ್ಷಿಗಳೇ, ಕೈಲಾಸದ ಕಡೆ ಬಂದಿದ್ದೀರಂದ್ರೆ ಏನೋ ವಿಷಯ ಇರ್ಬೇಕಲ್ಲ. ಅಮ್ಮ, ಶಿವಭಕ್ತನಾಗಿರ್ತಕ್ಕಂತ ರಾವಣೇಶ್ವರನೆಂಬ ಶಿವಭಕ್ತ ಆ ಶಿವನ ಬಗ್ಗೆ ತಪವನ್ನ ಆಚರಿಸಿ ಶಿವನ ಆತ್ಮಲಿಂಗವನ್ನು ತನ್ನ ಬಲಿಗೆ ತಗೊಂಡೋಗ್ತಾ ಇದ್ದಾನಮ್ಮ. ತಪವನ್ನ ಆಚರಿಸ್ತಾ ಇದ್ದಾನೆ ಆತ್ಮಲಿಂಗಕ್ಕೋಸ್ಕರ ಅಂತ ಹೇಳ್ತಿರ್ಬೇಕಾದ್ರೆ ಆಗ ಪಾರ್ವತೀ ದೇವಿ ನೋಡ್ತಿದ್ದಾಳೆ, ಅಯ್ಯೋ ಇನ್ಯಾರು ಆ ಪರಮೇಶ್ವರನ ಭಕ್ತರಿಗೆ ಏನು ಬೇಕಾದ್ರೂ ಕೊಡೋ ಅಂತಕ್ಕಂತ ಶಕ್ತಿ ಆತನಿಗೆ ಮಾತ್ರನೇ ಇದೆ ಅಂತ ಹೇಳ್ತಾ ಆಗ ಆ ಪಾರ್ವತೀ ದೇವಿ ಏನ್ ಮಾಡ್ತಿದ್ದಾಳಂದ್ರೆ ಆ ಮಹಾವಿಷ್ಣುವಿನ ಬಗ್ಗೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಸ್ವಾಮಿ ನಾರಾಯಣ ನೀನೇ ಅಲ್ವಾ ನಮ್ಗೆ ದಿಕ್ಕಂತ ಏನ್ ಮಾಡ್ತಿದ್ದಾಳಂದ್ರೆ ಆ ನಾರಾಯಣ ಬಗ್ಗೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಪಾರ್ವತೀ ದೇವಿ. ಯಾವ ತರ ಮಾಡ್ತಿದ್ದಾಳಂದ್ರೆ ಆ ನಾರಾಯಣ ವೇದ ಪಾರಾಯಣ ಅಂತ

ಈ ತರಹವಾಗಿ ಪಾರ್ವತೀ ದೇವಿ ಶ್ರೀಮನ್ನಾರಾಯಣನ ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ಆ ನಾರಾಯಣ ವಿಷ್ಣು ಮಾಯ ಎಂತಕ್ಕಂತ ಬಂದು ರಾವಣೇಶ್ವರನ ಹತ್ರ ಬರ್ತಾ ಇದೆ. ಇನ್ನೇನು ರಾವಣೇಶ್ವರನ ಆವರಿಸಬೇಕು, ಆ ವಿಷ್ಣು ಮಾಯೆ ಬರ್ತಾ ಇದೆ. ಅದೇ ಸಮಯದಲ್ಲಿ ಆ ಪರಮೇಶ್ವರನು ಕೂಡ ಕೈಲಾಸಕ್ಕೆ ಬರ್ತಾ ಇದ್ದಾನೆ. ಪಾರ್ವತಿ ದೇವಿಯನ್ನು ನೋಡ್ತಾ ಪಾರ್ವತಿ ಹೇಳ್ತಿದ್ದಾಳೆ, ಪರಮೇಶ್ವರ ಅಂತ.

ಪರಮೇಶ್ವರನು ನಕ್ಕ. ಪಾರ್ವತಿ, ತಪವನ್ನಾಚರಿಸುವುದು ನನ್ನ ಭಕ್ತನ ಇಷ್ಟ, ವರ ಕೊಡೋದು ನನ್ನಿಷ್ಟ, ಮಧ್ಯದಲ್ಲಿ ನಿನಗೇನು ಕಷ್ಟ ಅಂತ ಹೇಳ್ತಿರ್ಬೇಕಾದ್ರೆ ಪಾರ್ವತಿ ದೇವಿ ಕಣ್ಣೀರ ಸುರಿಸುತ್ತಾ ಹೇಳ್ತಿದ್ದಾಳೆ.

ಅಯ್ಯಾ, ಭಕ್ತನಾದ ಭಸ್ಮಾಸುರನಿಗೆ ವರವನ್ನು ಕೊಟ್ಟಾಗ ಆ ಭಸ್ಮಾಸುರ ಏನ್ ಮಾಡ್ದ? ನೀನು ಕೊಟ್ಟಿರೋ ಅಂತ ವರ ಫಲಿಸ್ತಾದಾಗಿಲ್ವಾ, ನಿಜವಾ ಇಲ್ವಾ ಅಂತ ನಿನ್ನ ತಲೆ ಮೇಲೆ ಕೈಯಿಟ್ಟು ನಿನ್ನ ಭಸ್ಮವನ್ನು ಮಾಡೋದಕ್ಕೆ ಬಂದಲ್ಲ, ಮರ್ತೀಯ ನೀನು ಅಂತ ಹೇಳ್ತಿರ್ಬೇಕಾದ್ರೆ ಆ ಪರಮೇಶ್ವರ ನಗು

ಪಾರ್ವತಿ, ನನ್ನ ಬಗ್ಗೆ ತಪವನ್ನಾಚರಿಸಿ ನಾನು ವರವನ್ನಿತ್ತರೆ ನನ್ನ ಭಕ್ತರು ಕೊಡೋ ಅಂತ ಕಷ್ಟವನ್ನು ಕೂಡ ನಾನೇ ಭರಿಸಬೇಕು ಅಂತ ಹೇಳ್ತಾ, ಪಾರ್ವತಿ ನನ್ನ ಮಹಾಭಕ್ತನಾಗಿರ್ತಕ್ಕಂತ ರಾವಣೇಶ್ವರನ ತಪಸ್ಸು ಘೋರವಾಗ್ತಾ ಇದೆ, ನಾನು ಪ್ರತ್ಯಕ್ಷವಾಗ್ಬೇಕಂತ ಹೋಗ್ತಿರ್ಬೇಕಾದ್ರೆ ಪಾರ್ವತಿ ದೇವಿ ಸ್ವಾಮಿ ನಾನು ಬರ್ತೀನಿ ಅಂತ ಆ ಇಬ್ಬರು ಕೂಡ ಪ್ರಯಾಣವಾಗಿ ಹೋಗ್ತಾ ಇದ್ದಾರೆ. ಆಗ ರಾವಣೇಶ್ವರ ತಪವನ್ನು ಆಚರಿಸ್ತಾ ಇದ್ದಾನೆ.

ಕಣ್ಣು ಮುಚ್ಚಿ ತಪವನ್ನು ಆಚರಿಸುತ್ತಿರುವ ರಾವಣೇಶ್ವರ ಕಣ್ಣನ್ನು ತೆರೆದು ನೋಡಿದ್ದಾನೆ. ಪಾರ್ವತಿ ಪರಮೇಶ್ವರ ಇಬ್ಬರು ಕೂಡ ಪ್ರತ್ಯಕ್ಷವಾಗಿದ್ದಾರೆ. ರಾವಣೇಶ್ವರ ಮಾತಾಡ್ತಿದ್ದಾನೆ, ಸ್ವಾಮಿ ಪರಮೇಶ್ವರ, ಶಿವ, ಇಷ್ಟು ದಿನಗಳ ನಂತರ ನನ್ನ ಮೇಲೆ ನಿನ್ನ ಕರುಣೆ ಬಂದಿದೆಯಾ ಸ್ವಾಮಿ ಅಂತ ಮಾತಾಡ್ತಾ ಇರಬೇಕಾದ್ರೆ ಆಗ ಪರಮೇಶ್ವರ ಕೇಳ್ತಿದ್ದಾನೆ, ರಾವಣೇಶ್ವರ ಏನು ವರ ಬೇಕೋ ಕೇಳ್ಕೋ ಅಂತ ಹೇಳ್ತಿರ್ಬೇಕಾದ್ರೆ ಆ ಸಂದರ್ಭದಲ್ಲಿ ಆತ್ಮಲಿಂಗ ಬೇಕಂತ ಆ ಅಂತ ಬಾಯಿ ತೆರೆದಿದ್ದಾನೆ ಅಷ್ಟೇ. ಆಗ ವಿಷ್ಣು ಮಾಯೆ ಬಂದು ರಾವಣೇಶ್ವರನನ್ನು ರಾವಣೇಶ್ವರನ ಆವರಿಸಿದೆ. ಆ ವಿಷ್ಣು ಮಾಯೆ ಆತ್ಮಲಿಂಗವೆಂಬ ಮಾತೇ ಮರೆತಿದ್ದಾನೆ. ಆತ್ಮಲಿಂಗವೆಂಬ ಮಾತು ಮರೆತು ಪರಮೇಶ್ವರನ ಪಕ್ಕದಲ್ಲಿರ್ತಕ್ಕಂಥ ಪಾರ್ವತಿಯನ್ನು ಕಂಡು ಹೇಳ್ತಿದ್ದಾನೆ, ಪರಮೇಶ್ವರ ವರವ ಕೊಡೋದಕ್ಕೆ ಸಿದ್ಧವಾಗಿದ್ದೀಯಾ? ಹಾಗೆ ಹೇಳ್ತಿದ್ದಾನೆ ಆ ಪರಮೇಶ್ವರ, ಮಗನೇ ರಾವಣ ನಿನಗೆ ಏನೋ ವರಬೇಕೋ ಕೇಳು ಅಂತ ಹೇಳ್ಬೇಕಾದ್ರೆ ನಿನ್ನ ಸತಿಯಾಗಿರ್ತಕ್ಕಂಥ ಪಾರ್ವತೀ ದೇವಿಯನ್ನೇ ವರವಾಗಿ ಕೊಡು. ಮಗನೇ ರಾವಣೇಶ್ವರ, ಇಷ್ಟರಿಗೂ ಚೆನ್ನಾಗೇ ಮಾತಾಡ್ತಾ ಇದ್ದೆ, ಈಗೇನಾಯ್ತು ನಿನಗೆ? ಜಗನ್ಮಾತೆಯಾಗಿರ್ತಕ್ಕಂಥ ಪಾರ್ವತೀ ದೇವಿಯನ್ನೇ ವರವಾಗಿ ಕೇಳ್ತಿದ್ಯಾ ನೀನು? ಶಿವ ವರವನ್ನು ಕೊಡ್ತೀಯಾ ಇಲ್ಲ ನಿನ್ನ ದಾರಿಯಲ್ಲಿ ನೀನು ಹೋಗು, ನನ್ನ ದಾರಿಯಲ್ಲಿ ನಾನು ಹೋಗ್ತೀನಿ. ಈಶ್ವರನು ಅಸತ್ಯದ ದೇವರಂತ ಈ ಲೋಕಕ್ಕೆ ಹೇಳ್ತೀನಿ. ಆಗ ಪರಮೇಶ್ವರ ಮರು ಮಾತನಾಡದೆ, ಪಾರ್ವತಿ ಹೋಗು, ರಾವಣೇಶ್ವರನು ನಿನ್ನ ವರವಾಗಿ ಪಡೆಯಬೇಕಂತ ಇಚ್ಛೆಯನ್ನಿಟ್ಟಿದ್ದಾನೆ, ಹೋಗು ಅಂತ ಹೇಳ್ತಿರ್ಬೇಕಾದ್ರೆ ಆಗ ಪಾರ್ವತೀ ದೇವಿ ಹೇಳ್ತಿದ್ದಾಳೆ, ಸ್ವಾಮಿ ಯಾರೋ ಬಂದು ನಿನ್ನ ಹೆಂಡತಿಯನ್ನೇ ವರವಾಗಿ ಕೊಡು ಅಂದ್ರೆ ಕೊಟ್ಬಿಡೋದೇನಾ ನೀನು? ಆಗ ಪರಮೇಶ್ವರ ಹೇಳ್ತಾನೆ, ಪಾರ್ವತಿ ಒಂದು ಮಗು ಬಂದು ಅಪ್ಪ ನಮ್ಮಮ್ಮನ ಕಲಸು ನನ್ನ ಜೊತೆಯಲ್ಲಿ, ನನಗೆ ಬುದ್ಧಿ ಕಲಿಸ್ತಾಳೆ ಅಂತ ಹೇಳಿದ್ರೆ ನಾನು ಬೇಡ ಅಂತ ಹೇಳೋದಕ್ಕಾಗತ್ತಾ? ಜಗನ್ಮಾತೆಯಾಗಿರ್ತಕ್ಕಂಥ ತಿಳಿದಿರೋ ವಿಷಯನೇ ಇಲ್ಲ ನಿನಗೆ. ಹಾಗಿರ್ಬೇಕಾದ್ರೆ ನಿನ್ನ ಮಹಿಮೆಯಿಂದ ಆ ರಾವಣೇಶ್ವರನಿಂದ ಬಂದುಬಿಡು ಪಾರ್ವತಿ ಅಂತ ಹೇಳಿ ಕಳಿಸ್ತಾ ಇರಬೇಕಾದ್ರೆ ಆಗ ರಾವಣೇಶ್ವರನು ಮುಂದೆ ಪಾರ್ವತೀ ದೇವಿ ಹಿಂದೆ ಇಬ್ಬರು ಕೂಡ ಪ್ರಯಾಣವಾಗಿ ಹೋಗ್ತಿರ್ಬೇಕಾದ್ರೆ ಈ ಸಂದರ್ಭವನ್ನು ಈ ದೃಶ್ಯವನ್ನು ಕಂಡ ನಾರದ ಮಹರ್ಷಿಗಳು ಬರ್ತಾ ಇದ್ದಾರೆ, ಸ್ವಾಮಿ ನಾರಾಯಣ ನಾರಾಯಣ ನಾರಾಯಣ ನಾರಾಯಣ ಅಂತ ಹೇಳ್ತಾ ಆ ನಾರದ ಮಹರ್ಷಿಗಳು ಆ ರಾವಣೇಶ್ವರನ ಕಂಡು ಓಹೋ ನನ್ನಿಂದಾನೇ ಅಲ್ಲ ಇದೆಲ್ಲ ನಡೀತಾ ಇದೆ ಅಂತ ಹೇಳ್ತಾ ಆಗ ಏನ್ ಮಾಡ್ತಿದ್ದಾರಂದ್ರೆ ಆ ರಾವಣೇಶ್ವರನಿಗೆ ಎದುರಾಗಿ ಬರ್ತಾ ಇದ್ದಾನೆ. ಯಾರು? ಆ ನಾರದ ಮಹರ್ಷಿ. ಬರ್ತಾ ಇರ್ಬೇಕಾದ್ರೆ ಈ ರಾವಣೇಶ್ವರನು ಕೂಡ ಕಂಡು ಏನಂತ ಹೇಳ್ತಿದ್ದಾನಂದ್ರೆ ಮನಸ್ಸಿನಲ್ಲಿ ಯಾವ ತರ ತಿಳ್ಕೊಳ್ತಾ ಇದ್ದಾನಂದ್ರೆ ಓಹೋ ಈ ನಾರದ ಮಹರ್ಷಿಗಳೇನಾದ್ರೂ ಈ ದೃಶ್ಯವನ್ನು ಕಂಡ್ರೆ ಅಷ್ಟೇ ಇನ್ನ ಅಂತ ಹೇಳ್ತಾ ಆ ಗಿರಿಜೆಯನ್ನು ಕಂಡು, ಗಿರಿಜೆ ನೀನು ಒಂದು ಕಡೆಯಲ್ಲಿರು ಮತ್ತೆ ನೀನು ಕರಿತೀನಿ ಅಂತ ಹೇಳಿ ಈ ರಾವಣೇಶ್ವರ ಒಬ್ಬನೇ ಮುಂದೆ ಸಾಗಿ ಬರ್ತಿರ್ಬೇಕಾದ್ರೆ ಆಗ ರಾವಣೇಶ್ವರನನ್ನು ಕಂಡ ನಾರದ ಮಹರ್ಷಿಗಳು ಹೇಳ್ತಿದ್ದಾರೆ, ರಾವಣ ಎಲ್ಲಿಂದ ಬರ್ತಾ ಇದೀಯ ನೀನು ಅಂತ ಕೇಳ್ತಿರ್ಬೇಕಾದ್ರೆ ಆಗ ಹೇಳ್ತಿದ್ದಾನೆ ರಾವಣೇಶ್ವರ, ಇನ್ನೇನು ಸ್ವಾಮಿ ಕೈಲಾಸದಿಂದ ಬರ್ತಾ ಇದ್ದೀನಿ ನಾನು. ಕೈಲಾಸದಲ್ಲಿ ಪರಮೇಶ್ವರನು ಮಾತ್ರನೇ ಇದ್ದನಂತಲ್ಲ, ಪಾರ್ವತಿಯನ್ನು ಯಾರೋ ವರವಾಗಿ ಪಡೆದ್ರಂತಲ್ಲ ಅಂದ್ರೆ ಆಗ ಹೌದು ಸ್ವಾಮಿ ಯಾರೋ ಪಡೆದನಂತೆ ಅಂತ ನಾರದ ಮಹರ್ಷಿಗಳು ಹೇಳ್ತಿದ್ದಾರೆ. ಹೀಗೆ ಯಾರೋ ವರವಾಗಿ ಪಡೆದನಂತೆ, ಭಕ್ತನಂತೆ ಅವನು, ನೀಚ ನಿಕೃಷ್ಟ ಅಂತ ಬೈತಿರ್ಬೇಕಾದ್ರೆ ಆಗ ರಾವಣೇಶ್ವರನು ಕಂಡು ಏನಂತಾನೆ ಅಂದ್ರೆ ಆ ನಾರದ ಮಹರ್ಷಿಗಳೇ ಆ ಮಹಾಭಕ್ತ ಯಾರೋ ಅಲ್ಲ ನಾನೇ ಅಂದಿದ್ದ.

ಹಾಗಾದ್ರೆ ಗಿರಿಜಾ ಎಲ್ಲಿ, ಆ ಪಾರ್ವತಿ ದೇವಿ ಎಲ್ಲಿ ಅಂತ ಕೇಳ್ತಿರ್ಬೇಕಾದ್ರೆ ಆ ಕಡೆಯಲ್ಲಿರ್ತಕ್ಕಂತ ಪಾರ್ವತಿಯನ್ನು ಕರೆದು ಗಿರಿಜಾ ಬಾ ಈ ಕಡೆ ಅಂತ ಹೇಳ್ತಿರ್ಬೇಕಾದ್ರೆ ನಾರದ ಮಹರ್ಷಿಗಳು ನೋಡಿ ನಕ್ತಿದ್ದಾರೆ. ಯೋ ರಾವಣ, ಈಕೆ ಪಾರ್ವತಿಯೂ ಅಲ್ಲ ಪರಮೇಶ್ವರನ ಹೆಂಡತಿನೂ ಅಲ್ಲಯ್ಯ, ಈಕೆ ಯಾರು ಗೊತ್ತಾ, ಭದ್ರಕಾಳಿ ಎಂದಿದ್ದಾನೆ. ಭದ್ರಕಾಳಿ ಎಂದಾಕ್ಷಣ ಕಣ್ಣೀರನ್ನು ಸುರಿಸ್ತಾ ಇರ್ತಕ್ಕಂತ ಪಾರ್ವತಿಯು ಕಂಡು, ಓಹೋ ನಾರದ ಮಹರ್ಷಿಗಳು ಯಾವುದೋ ಉಪಾಯ ಹೇಳ್ತಿದ್ದಾರಲ್ಲ, ಓಹೋ ನಾನು ಭದ್ರಕಾಳಿ ಅವತಾರ ಎತ್ತಬೇಕೇನು ಅಂತ ಹೇಳ್ತಾ ಮನಸ್ಸಿನಲ್ಲಿ ತಿಳ್ಕೊಂಡು ಆ ತಾಯಿ ಪಾರ್ವತೀ ದೇವಿ ಏನ್ ಮಾಡ್ತಿದ್ದಾರಂದ್ರೆ ಭೂಮಿಗೆ ಆಕಾಶಕ್ಕೆ ಎತ್ತರವಾಗಿ ಬೆಳೆದು ಭದ್ರಕಾಳಿ ಅವತಾರವನ್ನು ತಾಳ್ತಾ ಅನೇಕ ಬಾಹುಗಳನ್ನು ಬರ್ತಾ ಇದ್ದಾಳೆ ತಾಯಿ. ಆ ರಾವಣೇಶ್ವರನ ಮೇಲೆ ಯುದ್ಧವನ್ನು ಮಾಡ್ತಾ ಇದ್ದಾಳೆ. ಗಡಗಟ್ಟ ಕಟ್ಟ ಕಟ್ಟ

ಭದ್ರಕಾಳಿಯ ಅವತಾರಿನೇ ಆಗಿರ್ತಕ್ಕಂತ ತಾಯಿ ತ್ರಿಶೂಲವನ್ನಿಡಿದು ರಾವಣೇಶ್ವರನ ಮೇಲೆ ಬರ್ತಾ ಇದ್ದಾಳೆ. ಯುದ್ಧಕ್ಕೆ ಬರ್ತಾ ಇರ್ಬೇಕಾದ್ರೆ ಆಗ ರಾವಣೇಶ್ವರ ಏನಂತಿದ್ದಾನೆ, ಭಯಭೀತನಾಗಿ ಭದ್ರಕಾಳಿಯನ್ನು ಕಂಡು ಏನಂತಿದ್ದಾನೆ, ನನ್ನ ಆರದ ಈ ಭೂತ ನನ್ನ ಮೇಲೆ ಬರ್ತಾ ಇದ್ದಲ್ಲ ಯುದ್ಧಕ್ಕೆ. ಈ ರಾವಣೇಶ್ವರನಿಗೆ ಅಂದ್ರೆ ಯಾವ್ಯಾವ ರಂಧ್ರದಲ್ಲಿ ಏನನ್ನು ಹೋಗ್ಬೇಕ ಎಲ್ಲ ಹೋಗ್ತಾ ಇದೆ, ಒಂದು ಎರಡು ಮೂರು ಎಲ್ಲ ಪಂಚ ಎಲ್ಲ ನೆಂದೋಗ್ಬಿಟ್ಟಿದೆ. ಹೀಗಿರ್ಬೇಕಾದ್ರೆ ನನ್ನ ಅನ್ನಾರದ ಈ ಭೂತ ನನ್ನ ಮೇಲೆ ಬರ್ತಾ ಇದ್ದಲ್ಲ. ಆ ಅಮ್ಮ ಇದ್ದಿದ್ದು ಮೊದಲು ಹೀಗೆ, ಇನ್ಮೇಲೆ ಇರೋದು ಹೀಗೇನೆ. ಅದಕ್ಕೆ ಆಕೆಗೆ ಎರಡು ಕೈಗಳನ್ನು ಕರಗಳನ್ನು ಜೋಡಿಸಿ ಒಂದ್ಸಾರಿ ನಮಸ್ಕಾರ ಮಾಡಯ್ಯ ಸಾಕು, ಆಕೆ ಹೋಗ್ಬಿಡ್ತಾಳೆ ಅಂತ ಹೇಳ್ಬೇಕಾದ್ರೆ ಈ ರಾವಣೇಶ್ವರನಿಗೆ ಅಹಂಕಾರವಲ್ಲ, ಏನ್ ಹೇಳ್ತಿದ್ದಾನೆ, ಒಂದು ಹೆಣ್ಣಿಗೆ ನಾನು ನಮಸ್ಕಾರ ಮಾಡುವುದ, ವಂದನೆಗಳನ್ನು ಸಮರ್ಪಣೆ ಮಾಡುವುದ, ಕೇವಲ ಹೆಣ್ಣು. ಅಹಂಕಾರ ಪಡಬಾರದು ಮನುಷ್ಯ, ನಾನು ಎಂಬತಕ್ಕಂತ ಅಹಂಕಾರ ಬಂದ್ರೆ ಅದಕ್ಕೆ ಕೊನೆ ಇಲ್ಲ. ಅದಕ್ಕೆ ದಾಸರು ಹೆಣ್ಣು ಹೇಳ್ತಾರಂದ್ರೆ, ನಾನು ಹೆಣ್ಣದಿರು ಹೀನ ಮಾನವ, ನಿನ್ನ ಜ್ಞಾನದಿಂದ ನಿನ್ನ ನೀನು ತಿಳಿದು ನೋಡಲು. ಏನ್ ಹೇಳ್ತಾರೆ ಇಲ್ಲಿ ದಾಸರು,

ನಾನು ನಾನು ಎಂಬ ಅಹಂಕಾರ ಮನುಷ್ಯನಿಗೆ ಬರಬಾರದು. ಅನ್ನದಿಂದ ಬಂದ ಕಾಯ ನಿಲ್ಲದೆ ಅನಲೋ. ಅನ್ನ ತಿಂದ್ರೆ ಬರ್ತಕ್ಕಂತ ಈ ದೇಹ ಕಾಯನಿಂದ ನಿನ್ನ ಬಿಟ್ಟು ಹೋಗೋ ಪ್ರಾಣ ನಿಲ್ಲದೇನಲೋ. ಈ ಗಾಳಿನಿಂದ ಈ ದೇಹದಿಂದ ಅಂತ ಆ ಅಹಂಕಾರ ರಾಮನೇಶ್ವರನಿಗೆ ನಾನು ಎಂಬತಕ್ಕಂತ ಅಹಂಕಾರ ಆಗಿರ್ಬೇಕಾದ್ರೆ ಆಗ ಆ ನಾರದ ಮಹರ್ಷಿಗಳನ್ನು ಕಂಡ ಆ ರಾಮನೇಶ್ವರ, ಆಯ್ತು ಸ್ವಾಮಿ ನಮಸ್ಕಾರ ಮಾಡ್ತೀನಿ ಅಂತ ಎರಡು ಕರಗಲನ್ನು ಜೋಡಿಸಿ ಆ ಕಡೆ ಈ ಕಡೆ ನೋಡಿದ್ದಾನೆ, ಯಾರು ನೋಡಿಲ್ಲಲ್ಲ ಅಂತ ನಮಸ್ಕಾರವನ್ನು ಸಮರ್ಪಣೆ ಮಾಡಿದ್ದಾನೆ. ಆಗ ನಾರದ ಮಹರ್ಷಿಗಳು ಕೂಡ ಕರಗಲನ್ನು ಜೋಡಿಸಿ ಈಗ ಅಂತಿದ್ದಾರೆ, ಅಮ್ಮ ಜಗನ್ಮಾತೆ ಅಂತ ಯಾವ ತರ

ಜಗನ್ಮಾತೆ ಇನ್ನ ಪ್ರಯಾಣವಾಗ್ಲಿ ಅಮ್ಮ, ಕೈಲಾಸವನ್ನು ಸೇರ್ಕೊಂತ ಆ ನಾರದ ಮಹರ್ಷಿಗಳು ಈ ವಿಧವಾಗಿ ಹೇಳ್ತಿರ್ಬೇಕಾದ್ರೆ ಅದೇ ಸಂದರ್ಭದಲ್ಲಿ ರಾವಣೇಶ್ವರ ಏನಂತಿದ್ದಾನೆ, ನಾರದ ಮಹರ್ಷಿಗಳೇ, ಹಾ ನಿಜವಾದ ಪಾರ್ವತಿಯನ್ನು ಪರಮೇಶ್ವರ ಎಲ್ಲಿಟ್ಟಿದ್ದಾನೆ? ಹಾಗ ಹೇಳ್ತಿದ್ದಾರೆ ನಾರದ ಮಹರ್ಷಿಗಳು, ರಾವಣ ನಿಜವಾದ ಪಾರ್ವತಿ ಎಲ್ಲಿದ್ದಾಳದ್ರೆ ಪಾತಾಳ ಲೋಕದಲ್ಲಿ ಮಯಮಹಾರಾಜನ ಆಸ್ಥಾನದಲ್ಲಿದ್ದಾಳಯ್ಯ. ಹೌದಾ? ಹಾಗಾದ್ರೆ ನಾವು ಪಾತಾಳ ಲೋಕಕ್ಕೆ ಹೋಗೋಣ ಅಂತ ಹೇಳ್ತಾ ಪಾತಾಳ ಲೋಕಕ್ಕೆ ಪ್ರಯಾಣವಾಗಿ ಹೋಗ್ತಾ ಇದ್ದಾರೆ ನಾರದ ಮಹರ್ಷಿಗಳು, ರಾವಣೇಶ್ವರ ಇಬ್ಬರು ಕೂಡ ಪ್ರಯಾಣವಾಗಿ ನೇರವಾಗಿ ಪಾತಾಳ ಲೋಕದಲ್ಲಿ ಹೇಮನಗರಿ ಎಂತಕ್ಕರ್ಥ, ಹೇಮನಗರವನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ ಮಯಮಹಾರಾಜ. ಆತನ ಹೆಂಡತಿಯಾಗಿರ್ತಕ್ಕಂತ ಹೇಮಾವತಿ ಎಂತಕ್ಕಂತ ಸತಿಯನ್ನು ಗೂಡಿ ಆ ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ ಆ ಪಾತಾಳ ಲೋಕವನ್ನ. ಹಾಳಿಗೆ ಹೋಗ್ತಾ ಇರ್ಬೇಕಾದ್ರೆ ಆ ಮಯಮಹಾರಾಜನ ಮಗಳಾಗಿರ್ತಕ್ಕಂತ ಮಂಡೋದರಿ ಏನ್ ಮಾಡ್ತಿದ್ದಾಳಂದ್ರೆ, ಆ ರಾವಣೇಶ್ವರನ ಚಿತ್ರಪಟವನ್ನಿಟ್ಟು ಆ ಹೂವನದಲ್ಲಿ ಕುಳಿತು ಆ ಚಿತ್ರಪಟವನ್ನು ನೋಡ್ತಾ ಹೇಳ್ತಿದ್ದಾಳೆ, ಆಹಾ ಇಂಥ ವರನನ್ನೇ ನಾನು ವಿವಾಹವಾಗಬೇಕು ಅಂತ ಆ ಮನಸ್ಸಿನಲ್ಲಿ ತಿಳ್ಕೊಳ್ತಾ ಇದ್ದಾಳೆ. ಆ ರಾವಣೇಶ್ವರನ ಕಂಡು ಈ ತರ ವರನೇ ಬೇಕು ನನಗೆ ಅಂತ ಬೇಡ್ತಾ ಇರ್ಬೇಕಾದ್ರೆ ಅದೇ ಸಂದರ್ಭದಲ್ಲಿ ಆ ಈ ರಾವಣೇಶ್ವರ ನಾರದ ಮಹರ್ಷಿಗಳು ಇಬ್ಬರು ಕೂಡ ಪ್ರಯಾಣವಾಗಿ ಮಯಮಹಾರಾಜನ ಆಸ್ಥಾನಕ್ಕೆ ಬಂದು, ಮಯಮಹಾರಾಜ ನಿನ್ನ ಮಗಳಾಗಿರ್ತಕ್ಕಂತ ಮಂಡೋದರಿಯನ್ನು ನಮ್ಮ ರಾವಣೇಶ್ವರನಿಗೆ ಕೊಟ್ಟು ವಿವಾಹವನ್ನು ಮಾಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಆ ಸಂದರ್ಭದಲ್ಲಿ ಈ ರಾವಣೇಶ್ವರ ಮಂಡೋದರಿಯನ್ನು ಕಂಡು ಏನ್ ಹೇಳ್ತಿದ್ದಾನೆ, ಏ ಗಿರಿಜ ಇಲ್ಲಿ ಕುಡಿದಿರುವಯ್ಯ ನೀನು, ಆ ಪರಮೇಶ್ವರನು ನಿನ್ನ ಇಲ್ಲಿ ಬಚ್ಚಿಟ್ಟಿದ್ದಾನ ಅಂತ ಹೇಳ್ತಿರ್ಬೇಕಾದ್ರೆ ಅದೇ ಸಂದರ್ಭದಲ್ಲಿ ಆ ಮಯಮಹಾರಾಜ ನೋಡ್ದ, ನಾರದ ಮಹರ್ಷಿಗಳೇ ಈ ರಾವಣೇಶ್ವರ ನನ್ನ ಮಗಳಾಗಿರ್ತಕ್ಕಂಥ ಮಂಡೋದರಿಯನ್ನು ಕಂಡು ಗಿರಿಜಾ ಪಾರ್ವತಿ ಅಂತಿದ್ದಾನಲ್ಲ, ಹಾಗ ಹೇಳ್ತಾನೆ. ಆ ಇಲ್ಲಿ ನಡೆದಿರ್ತಕ್ಕಂತ ಕಥೆಯನ್ನೆಲ್ಲ ವಿವರಿಸಿದ್ದಾನೆ ಮಯಮಹಾರಾಜನಿಗೆ. ಆಗ ರಾವಣೇಶ್ವರನಿಗಿಂತ ಅಳೆಯಬೇಕಾ ನಿನಗೆ ಅಂತ ಹೇಳ್ತಿರ್ಬೇಕಾದ್ರೆ ಆಗ ರಾವಣೇಶ್ವರನಿಗೆ ಆ ಮಂಡೋದರಿಗೆ ಇಬ್ಬರು ಕೂಡ ಮದುವೆ ಆಗ್ತಾ ಇದ್ದೆ. ಹಾಗಾಗಿ ಆ ರಾವಣೇಶ್ವರನಿಗೆ ಮಂಡೋದರಿಗೆ ಇಬ್ಬರು ಕೂಡ ವಿವಾಹವಾಗ್ತಾ ಇದೆ. ಆ ಮಂಡೋದರಿಯನ್ನ ಅಲಂಕಾರ ಮಾಡಿ ಕರ್ಕೊಂಡ್ ಬರ್ತಾ ಇದ್ದಾರೆ ಆ ಮದುವೆ ಮಂಟಪಕ್ಕೆ. ಯಾವ ಥರ ಬರ್ತಿದ್ದಾಳೆ

ಭಾಗ ಮಯಮಹಾರಾಜನ ಸತೀಮನಿಯಾಗಿರ್ತಕ್ಕಂತ ಹೇಮಾವತಿ ಹೇಳ್ತಿದ್ದಾಳೆ, ಮಗಳೇ ಹೋಗಿ ಬಾಯಿನ್ನ, ಪತಿಯೇ ಪ್ರತ್ಯಕ್ಷ ದೈವವು, ಪತಿಗೆ ಮೀರಿದ ದೇವನಿಲ್ಲ, ನಿನ್ನ ಪತಿಯೇ ಪ್ರತ್ಯಕ್ಷ ದೈವ ಅಂತ ಹೇಳಿ ಮಗಳನ್ನು ಬೀಳ್ಕೊಡುಗೆ ಕೊಡ್ತಾ ಇದ್ದಾರೆ ಆ ತಂದೆ ತಾಯಿದ್ದರಿಬ್ಬರು ಕೂಡ. ಹಾಗಿರ್ಬೇಕಾದ್ರೆ ರಾಮನೇಶ್ವರ ಆ ಮಂಡೋದರಿಯನ್ನೇ ಪಾರ್ವತಿ ಗಿರಿಜಾ ಅಂತ ತಿಳಿದು ತನ್ನ ಲಂಕಾನಗರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ನಾರದ ಮಹರ್ಷಿಗಳು ಮುಂದೆ ರಾವಣೇಶ್ವರ ಮಂಡೋದರಿ ಇವರು ಮೂವರು ಕೂಡ ಪ್ರಯಾಣವಾಗಿ ಹೋಗ್ತಿದ್ದಾರೆ ಆ ಲಂಕಾನಗರಕ್ಕೆ. ಹೋಗ್ತಿರ್ಬೇಕಾದ್ರೆ ಅದೇ ಸಮಯದಲ್ಲಿ ಕೈಕಸಿ ಏನಂತ ತಿಳ್ಕೊಂಡಿದ್ದಲ್ಲಂದ್ರೆ, ಓಹೋ ನನ್ನ ಮಗನಾಗಿರ್ತಕ್ಕಂತ ರಾವಣೇಶ್ವರ ಆತ್ಮಲಿಂಗವನ್ನು ತರ್ತಾ ಇದ್ದಾನೆ ಅಂತ ತಿಳಿದು ಏನ್ ಮಾಡ್ತಿದ್ದಾಳಂದ್ರೆ ಪೂಜೆ ಸಾಮಗ್ರಿಗಳನ್ನಿಟ್ಟು ಆ ಶಿವಲಿಂಗಕ್ಕೆ ಪೂಜೆ ಆಚರಿಸಬೇಕಂತ ಎದುರು ನೋಡ್ತಾ ಇದ್ದಾಳೆ. ಅದೇ ಸಂದರ್ಭದಲ್ಲಿ ಪ್ರಯಾಣವಾಗಿ ಹೋಗಿದ್ದಾರೆ ಆ ಲಂಕಾನಗರಕ್ಕೆ. ಆ ಕೈಕಸಿ ರಾವಣೇಶ್ವರನ್ನು ಕಂಡು, ಮಗನೇ ರಾವಣೇಶ್ವರ ಆತ್ಮಲಿಂಗವೆಲ್ಲಯ್ಯ ಅಂತ ಕೇಳಬೇಕಾದ್ರೆ ಆಗ ಹೇಳ್ತಾನೆ ರಾವಣೇಶ್ವರ, ಅಮ್ಮ ಆತ್ಮಲಿಂಗವು ಕೇವಲ ಲಿಂಗವು, ಆತ್ಮಲಿಂಗ ಬೇಕಮ್ಮ, ಪರಮೇಶ್ವರನ ಸತಿಯಾಗಿರ್ತಕ್ಕಂತ ಪಾರ್ವತಿಯನ್ನೇ ವರವಾಗಿ ಪಡೆದು ಬಂದಿದ್ದಿನ, ಪಾರ್ವತಿಯನ್ನೇ ವರವಾಗಿ ಪಡೆದಿದ್ದೀನಮ್ಮ, ಆತ್ಮಲಿಂಗವು ಕೇವಲ ಲಿಂಗವಮ್ಮ, ಅಮ್ಮ ನಾನು ಆ ಗಿರಿಜಿಯನ್ನೇ ವರವಾಗಿ ಪಡೆದಿದ್ದೇನೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಆ ಕೈಕಸಿ ಏನಂತಿದ್ದ

ಎಲವೋ ಮೂರ್ಖ, ನಿನ್ನ ಬಾಯಿಂದ ನನ್ನ ಅಮ್ಮ ಅಂತ ಕರಿಬೇಡವೋ. ಜಗನ್ಮಾತೆಯಾಗಿರ್ತಕ್ಕಂತ ಪಾರ್ವತಿ ದೇವಿಯನ್ನೇ ಬರವಾಗಿ ಪಡೆದಿಯ. ಅಯ್ಯೋ ಇನ್ನೇನು ಗತಿ, ಇನ್ನೇನು ಗತಿ ಅಂತ ಮಂಡೋದರಿಯನ್ನು ನೋಡಿ. ಅಮ್ಮ ಪಾರ್ವತಿ ಕಿರಿದೆ, ತಪ್ಪಾಗೋಯ್ತಮ್ಮ, ಕ್ಷಮಿಸಮ್ಮ ಅಂತ ಈ ಕೈ ಕಸಿ ಆ ಮಂಡೋದರಿಯ ಪಾದಗಳಿಗೆ ಬಿದ್ದು ನಮಸ್ಕರಿಸ್ತಾ ಇದ್ದಾಳೆ. ಆ ಮಂಡೋದರಿ ನೋಡಿದ್ದಾಳೆ, ಅಯ್ಯೋ ಇದೇನಿದು, ಅತ್ತೆ ಕಾಳಿಗೆ ಸೊಸೆ ಅಲ್ಲ ಮುಗಿಬೇಕಾಗಿರೋದು, ನಮಸ್ಕಾರ ಮಾಡಬೇಕಾಗಿರೋದು, ಆದ್ರೆ ಅತ್ತೆ ಬಂದು ನನ್ನ ಕಾಳಿಗೆ ಮುಗಿತಾ ಇದ್ದಾಳಲ್ಲ ಅಂತ. ಅಯ್ಯೋ ಯಾಕೆ ನಾವು ಕೂಡ ಒಂದ್ಸಾರಿ ಮುಗಿದು ಬಿಡೋಣ ಅಂತ ಆ ಮಂಡೋದರಿನು ಕೈಕಸಿ ಪಾದಗಳಿಗೆ ಬೀಳ್ತಾ ಇದ್ದಾಳೆ. ಕೈಕಸಿ ಮಂಡೋದರಿ ಪಾದಗಳಿಗೆ, ಮಂಡೋದರಿ ಕೈಕಸಿ ಪಾದಗಳಿಗೆ, ಈ ತರ ಒಬ್ರಿಗೊಬ್ರು ಬಿದ್ದು ನಮಸ್ಕಾರ ಮಾಡ್ತಾ ಇದ್ರೆ ನಾರದ ಮಹರ್ಷಿಗಳು ನೋಡಿ ನಕ್ತಾ ಇದ್ದಾರೆ. ನಕ್ತಾ ಹೇಳ್ತಿದ್ದಾನೆ, ಅಮ್ಮ ಕೈಕಸಿ ಈಕೆ ಪಾರ್ವತಿ ಅಲ್ಲಮ್ಮ, ಮಯ ಮಹಾರಾಜನ ಮಗಳಾಗಿರ್ತಕ್ಕಂತ ಮಂಡೋದರಿ ಅಂತ ಹೇಳಿ ಈ ನಡೆದಿರ್ತಕ್ಕಂತ ಕಥೆಯನ್ನೆಲ್ಲ ವಿವರಿಸಿದ್ದಾರೆ ನಾರದ ಮಹರ್ಷಿಗಳು. ಆಗ ಆ ರಾವಣೇಶ್ವರನಿಗೆ ವಿಷ್ಣು ಮಾಯೆ ತೊಳಗಿದೆ, ಆವರಿಸಿರ್ತಕ್ಕಂತ ವಿಷ್ಣು ಮಾಯೆ ಯಾವಾಗಾದ್ರೆ ಕಡೆ ಹೋಯ್ತು, ಒಂದು ಕಡೆಗೆ ಹೋಯ್ತು ಆ ವಿಷ್ಣು ಮಾಯೆ, ಆಗ ನೆನಪಾಗಿದೆ. ನಿದ್ದೇಳಿ ಹೆದ್ದ ಮಗುವಂತೆ ಹೆದ್ದು, ಅಮ್ಮ ದೇವತೆಗಳು ನಮಗ್ ಮೋಸ ಮಾಡಿದ್ದಾರಮ್ಮ, ಮತ್ತೆ ನಾನು ತಪವನ್ನಾಚರಿಸಿ ಆ ಪರಮೇಶ್ವರನ ಆತ್ಮಲಿಂಗವನ್ನು ತಂದು ನಂತರ ಈ ಲಂಕೆಗೆ ಕಾಲಿಡ್ತೀನಮ್ಮ, ಅಷ್ಟುವರೆಗೂ ನಾನು ಬರೋದಿಲ್ಲಮ್ಮ ಅಂತ ಹೇಳಿ ಆ ರಾವಣೇಶ್ವರ ಪ್ರಯಾಣವಾಗಿ ಹೋಗ್ತಾ ಇದ್ದಾನೆ. ಮತ್ತೆ ಆ ಕೈಲಾಸ ಪರ್ವತದ ಕಡೆ ಹೋಗಿ ತಪವನ್ನ ಆಚರಿಸ್ತಾ ಇದ್ದಾನೆ. ಸಾವಿರಾರು ವರ್ಷಗಳು ತಪವನ್ನ ಆಚರಿಸಿದ್ರು ಆ ಪರಮೇಶ್ವರ ಪ್ರತ್ಯಕ್ಷವಾಗಲಿಲ್ಲ. ಆಗ ಏನ್ ಮಾಡ್ತಿದ್ದಾನಂದ್ರೆ ಖಡ್ಗವನ್ನು ಹಿಡಿದು, ಶಿವ ಕರುಣಿಸಿದ್ದೀಯಾ, ಪ್ರತ್ಯಕ್ಷವಾಗಿದ್ದೀಯಾ ಸರಿ, ಇಲ್ಲಂದ್ರೆ ನನ್ನ ಪ್ರಾಣತ್ಯಾಗ ಮಾಡ್ತೀನಂತ ಖಡ್ಗವನ್ನು ಹಿಡಿದು ಏನ್ ಮಾಡ್ತಿದ್ದಾನೆ, ತಪವನ್ನ ಆಚರಿಸ್ತಾ ಇದ್ದಾನೆ. ಯಾವ ತರ, ನಮ ಶಿವಾಯ.

ವಿದ್ಯಾಸಾರಿ ಠಾಮ್ ಅಂತಾಕಿದ್ದಾನಷ್ಟೇ. ಆ ರಾವಣೇಶ್ವರನ ತಲೆ ರುಂಡ ಮುಂಡ ನೇರಾಗಿ ಆ ರುಂಡವು ಅಷ್ಟು ದೂರದಲ್ಲಿ ಬಿದ್ದ ತಲೆ ಕೂಡ ಏನಂತ ಹೇಳ್ತಿದ್ದೆ ಅಂದ್ರೆ,

0: ಈಗ ನಮ್ಮನ್ನು ಸಂಪರ್ಕಿಸಬೇಕಾದ್ರೆ ಹರಿಕಥೆಗಳನ್ನು ಹಳ್ಳಿ ಹಳ್ಳಿಯಲ್ಲೂ, ಕರ್ನಾಟಕ, ಆಂಧ್ರ, ತಮಿಳುನಾಡು ಮೂರು ರಾಜ್ಯಗಳಲ್ಲೂ ಕೂಡ ಹರಿಕಥೆಯನ್ನು ಉಣಬಡಿಸ್ತಾ ಇದ್ದೀರಿ. ನಮ್ಮನ್ನು ಸಂಪರ್ಕಿಸಬೇಕಾದ್ರೆ ನಮ್ಮ ದೂರವಾಣಿ ಸಂಖ್ಯೆ 7 8 9 2 6 2 0 8 7 8, ನಮ್ಮನ್ನು ಸಂಪರ್ಕಿಸಿ.
1: ಪ್ರಿಯ ಕೇಳುಗರೆ, ಇದುವರೆಗೂ ಕೇಳಿದರಲ್ಲವೇ, ನವವಿಧ ಭಕ್ತಿ ಮಾರ್ಗಗಳಲ್ಲಿ ಆತ್ಮನಿವೇದನೆ ಎಂಬ ಭಕ್ತಿ ಮಾರ್ಗ ಯಾವುದೇ ಪೂಜಾ ಸಾಮಗ್ರಿಗಳಿಲ್ಲದೆ ಆತ್ಮದಿಂದ ನಿವೇದಿಸುವ ಪರಮಾತ್ಮನನ್ನು ಕಾಣುವ ಸುಲಭ ಮಾರ್ಗ ಅಂತ ತುಂಬಾ ಅರ್ಥಪೂರ್ಣವಾದ ಮಾಹಿತಿಯನ್ನ ಶ್ರೀಯುತ ಬಲರಾಮರವರು ತಿಳಿಸಿಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಧನ್ಯವಾದ ಸರ್.

ಮಹಿಳೆಯರೇ ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.

0: The early years of life determine how much a child will develop mentally and how far they will progress in life. At our Anganwadis, children grow and develop with proper nutrition, plenty of love, fresh hot meals and learning through play. At the same time, under the Pradhan Mantri Matru Vandana Yojana, the eligible financial assistance is being deposited directly into mothers' bank accounts, ensuring safe motherhood. With the resolve of Hamari Anganwadi, Hamari Zimmedari, the 9th Rashtriya Poshan Maah is being celebrated from 9th September 2026 to 8th October 2026.
1: Desh ke har gareeb, har vyakti tak poshan pahunchana bhi sarkar ki prathmikta hai.
0: Connect with your nearest Anganwadi today because Hamari Anganwadi hai, Hamari Zimmedari.
2: ನಿಲಯದ ಮೊದಲನೇ ಪ್ರಸಾರದ ಕಾರ್ಯಕ್ರಮಗಳು ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ನಮ್ಮ ನಿಮ್ಮ ಭೇಟಿ ಮಧ್ಯಾಹ್ನ 12 ಗಂಟೆಗೆ. ಪ್ರೀತಿಯ ಕೇಳುಗರೆ, ಈ ದಿನದ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಧ್ವನಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 7026220055 ಕ್ಕೆ ಕರೆ ಮಾಡಿ. ಧನ್ಯವಾದಗಳು.

0: சம்பத்மதி.
1: ಮಹಿಳೆಯರೇ, ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.

ಆತ್ಮೀಯ ನಮ್ಮದೊನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕೇಳುಗರೆ, ಇಂದಿನ ಸಂಚಿಕೆಯಲ್ಲಿ ನಾವು ಚಂದ್ರಗುಪ್ತ ಮೌರ್ಯನ ಬಗ್ಗೆ ತಿಳಿದುಕೊಂಡೆವು. ಈ ದಿನದ ಕಾರ್ಯಕ್ರಮದಲ್ಲಿ ಮೌರ್ಯ ವಂಶದ ಪ್ರಸಿದ್ಧ ದೊರೆಯಾದ ಅಶೋಕರ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ. ಭಾರತದ ಇತಿಹಾಸದಲ್ಲಿ ಅಮರನಾಗಿರುವ ಈತ ಬಿಂದುಸಾರನ ಮಗ, ಚಂದ್ರಗುಪ್ತ ಮೌರ್ಯನ ಮೊಮ್ಮಗ. ಬಿಂದುಸಾರನ ಆಳ್ವಿಕೆ ಕೊನೆಗೊಂಡ ಕೆಲವು ವರ್ಷಗಳ ಆನಂತರ ಪಟ್ಟಕ್ಕೆ ಬಂದ. ಚಕ್ರಾಧಿಪತಿಯಾಗುವ ಮೊದಲು ತಕ್ಷಶಿಲಾ ಮತ್ತು ಉಜ್ಜಯಿನಿಗಳಲ್ಲಿ ರಾಜ್ಯಪಾಲನಾಗಿದ್ದ. ಪಟ್ಟಕ್ಕೆ ಬರಲು ಬಹಳ ಹೋರಾಡಬೇಕಾಯಿತು. ಬಿಂದುಸಾರ ತೀರಿಕೊಂಡ ಮೇಲೆ ರಾಜ್ಯಕ್ಕಾಗಿ ಮಕ್ಕಳಲ್ಲಿ ಸತತ ಹೋರಾಟ ನಡೆಯಿತು. ಹೋರಾಟದಲ್ಲಿ ಅಶೋಕನಿಗೆ ವಿಜಯ ಲಭಿಸಿತು. ಶಾಸನಗಳಲ್ಲಿ ಅಶೋಕನನ್ನು ದೇವನಾಂಪ್ರಿಯ, ಅಂದರೆ ದೇವತೆಗಳಿಗೆ ಪ್ರಿಯನಾದವ ಎಂದು ಸಂಬೋಧಿಸಲಾಗಿದೆ. ಅಶೋಕ ಎಂಬ ಹೆಸರು ಮಸ್ಕಿ ಶಾಸನದಲ್ಲಿ ಕಂಡುಬರುತ್ತದೆ. ಪ್ರಿಯದರ್ಶಿ ಎಂಬುದು ಅಶೋಕನ ತಂದೆ ಮತ್ತು ತಾತಂದಿರ ಬಿರುದು. ಅಶೋಕನ ಬಗ್ಗೆ ಈ ಸಂಬೋಧನೆಯು ಉಂಟು. ಅಶೋಕ ಪಟ್ಟಕ್ಕೆ ಬಂದ ಮೊದಲ ವರ್ಷಗಳ ಬಗ್ಗೆ ಖಚಿತವಾಗಿ ಏನನ್ನೂ ಹೇಳಲಾಗುವುದಿಲ್ಲ. ಇತರ ಪ್ರಭುಗಳಂತೆ ಆತನು ರಾಜ್ಯ ವಿಸ್ತರಣೆಯಲ್ಲಿ ತೊಡಗಿದ್ದನೆಂದು ಹೇಳಲಾಗಿದೆ. ಆನಂತರ ಕೈಗೊಂಡ ಕಳಿಂಗ ಯುದ್ಧ ಅವನ ಜೀವನದಲ್ಲಿ ಒಂದು ಮಹತ್ತರ ಘಟನೆಯಾಗಿದೆ. ಅಲ್ಲಿ ಕಂಡ ರಕ್ತದ ಕೋಡಿ, ಕೊಳೆ, ಹಿಂಸೆ ಮುಂತಾದ ಘೋರ ಘಟನೆಗಳು ಅಶೋಕನ ಮನಸ್ಸನ್ನು ಬದಲಾಯಿಸಿದವು. ದಿಗ್ವಿಜಯಕ್ಕೆ ಬಂದ ದೊರೆ ಧರ್ಮ ವಿಜಯಿಯಾಗಿ ಹಿಂತಿರುಗಿದ. ಅಂದಿನಿಂದ ಅಶೋಕನ ರಾಜನೀತಿಯಲ್ಲಿ ಅನೇಕ ಬದಲಾವಣೆಗಳಾದವು. ಕಾಶ್ಮೀರದ ಚರಿತ್ರಕಾರ ಕಳಹನನ ಪ್ರಕಾರ ಅಶೋಕ ಮೊದಲಿಗೆ ಶಿವಭಕ್ತನಾಗಿದ್ದ. ಕಳಿಂಗ ಯುದ್ಧ ನಂತರ ಆತನ ಮನಸ್ಸು ಬೌದ್ಧ ಮತದತ್ತ ಹರಿಯಿತು. ಅಂದಿನಿಂದ ಆತ ಬುದ್ಧನ ಉಪಾಸಕನಾದ. ಬುದ್ಧಗಯೆಗೆ ತೆರಳಿ ಅಲ್ಲಿನ ಬೌದ್ಧ ಭಿಕ್ಷುಗಳೊಡನೆ ಸಂಬಂಧ ಬೆಳೆಸಿದ. ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಬಹಳ ಶ್ರಮಿಸಿದ. ಧಾರ್ಮಿಕ ಪ್ರವಾಸಗಳನ್ನು ಕೈಗೊಂಡು ಧರ್ಮ ಪ್ರಚಾರ ಮಾಡಿದ. ಬೌದ್ಧ ಸಾಹಿತ್ಯವನ್ನು ಆಳವಾಗಿ ಅಭ್ಯಾಸ ಮಾಡಿದ. ಬುದ್ಧನ ಜನ್ಮಸ್ಥಳವನ್ನು ಸಂದರ್ಶಿಸಿದ. ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಅಶೋಕ ಬಹಳ ಶ್ರಮಿಸಿದ. ರಾಜ್ಯದಲ್ಲೆಲ್ಲ ಧರ್ಮಸ್ತಂಭಗಳನ್ನು ನಡೆಸಿದ. ಧರ್ಮ ಮಹಾಮಾತ್ರರೆಂಬ ಅಧಿಕಾರಿಗಳನ್ನು ನೇಮಿಸಿದ. ಜೊತೆಗೆ ರಾಜಕರು ಮತ್ತು ಪ್ರಾದೇಶಿಕರು ಎಂಬ ಎರಡು ಬಗೆಯ ಅಧಿಕಾರಿಗಳನ್ನು ನೇಮಿಸಿದ. ದೇಶದ ಎಲ್ಲಾ ಕಡೆಗಳಲ್ಲಿ ಶಿಲಾಶಾಸನಗಳನ್ನು ನಡೆಸಿದ. ವಿಶ್ವದ ಅನೇಕ ಭಾಗಗಳಿಗೆ ಧರ್ಮ ನಿಯೋಗಗಳನ್ನು ಕಳುಹಿಸಿದ. ಅಶೋಕನ ಮಗ ಅಥವಾ ತಮ್ಮನಾದ ಮಹೇಂದ್ರನೇ ಸಿಂಹಳಕ್ಕೆ ಹೋದ. ನಿಯೋಗದ ನಾಯಕನಾಗಿದ್ದ. ತಾನು ಬೌದ್ಧ ಮತಾವಲಂಬಿಯಾಗಿದ್ದರೂ ಅಶೋಕ ಪರಧರ್ಮ ಸಹಿಷ್ಣುವಾಗಿದ್ದ. ಯಾವ ಧರ್ಮವನ್ನು ಆತ ನಿಂದಿಸಲಿಲ್ಲ. ಹಿಂದೂ ಧರ್ಮ ಮತ್ತು ಜೈನ ಧರ್ಮಗಳಿಗೂ ಉತ್ತೇಜನ ನೀಡಿದ. ತಾನು ಮೆಚ್ಚಿ ಅನುಸರಿಸಿದ ಬೌದ್ಧ ಮತವನ್ನು ಎಂದು ಇಷ್ಟಕ್ಕೆ ವಿರೋಧವಾಗಿ ಯಾರ ಮೇಲೂ ಹೇರಲಿಲ್ಲ. ನೈತಿಕ ಮಾರ್ಗಗಳನ್ನು ಬಹಳವಾಗಿ ಅನುಮೋದಿಸಿದ. ನೀತಿ ಇಲ್ಲದೆ ಸುಖವನ್ನು ಪಡೆಯುವುದು ಬಹಳ ಕಷ್ಟ ಎಂದು ಶಾಸನಗಳ ಮೂಲಕ ಸಾರಿದನು. ಆಧ್ಯಾತ್ಮಿಕ ಅಂತರಾಳ ಜೀವನದ ಉದ್ದೇಶಗಳಲ್ಲಿ ಒಂದಾಗಿರಬೇಕೆಂದು ಹೇಳಿದ ಕೀರ್ತಿ ಅವನದು. ತಾನು ಹೇಳಿದ್ದನ್ನು ನಿತ್ಯ ಜೀವನದಲ್ಲಿ ಮಾಡಿ ತೋರಿಸಿದ ಉದಾತ್ತ ವ್ಯಕ್ತಿ ಆತ. ಅಹಿಂಸೆಯನ್ನು ಬೋಧಿಸಿ ಅದುವೇ ಹಿರಿಯ ಧರ್ಮವೆಂದು ಒತ್ತಿ ಹೇಳಿದ. ಅಶೋಕ ಮಾಡಿದಷ್ಟು ಜನೋಪಕಾರಿ ಕೆಲಸಗಳನ್ನು ಮಾಡಿದವರು ಅತಿ ವಿರಳ. ಅವನ ಪ್ರಾಣಿ ದಯೆಯಂತೂ ವಿಶ್ವವಿಖ್ಯಾತವಾಗಿದೆ. ರಾಜ್ಯದಲ್ಲೆಲ್ಲ ಸಾಲು ಮರಗಳನ್ನು ನಡೆಸಿದ. ವಿಶ್ರಾಂತಿ ಗೃಹಗಳನ್ನು ತೆರೆದ. ಔಷಧಾಲಯಗಳನ್ನು ಕಟ್ಟಿಸಿದ. ದಾನ ಧರ್ಮಗಳಲ್ಲಂತೂ ಅವನದು ಎತ್ತಿದ ಕೈ. ಅಶೋಕನಷ್ಟು ಜನಾನುರಾಗಿಗಳಾದ ದೊರೆಗಳು ಬಹಳ ಅಪರೂಪ. ಅಶೋಕ ಚಕ್ರಾಧಿಪತ್ಯ ಯೋನ ಕಾಂಬೋಜ ಗಾಂಧಾರದಿಂದ ಹಿಡಿದು ಆಂಧ್ರ ಪ್ರದೇಶದವರೆಗೂ ಬಹು ವಿಸ್ತಾರವಾಗಿ ಅಬ್ಬಿತ್ತು. ಕಾಶ್ಮೀರ ಮತ್ತು ನೇಪಾಳಗಳು ಅಶೋಕನ ಅಧೀನದಲ್ಲಿದ್ದುವೆಂದು ಹೇಳಲಾಗಿದೆ. ಉತ್ತರ ಬಂಗಾಳ ಅವನ ರಾಜ್ಯದಲ್ಲಿ ಸೇರಿತ್ತು. ಅವನ ರಾಜ್ಯ ತಮಿಳು ದೇಶದವರೆಗೂ ಅಬ್ಬಿತ್ತು. ಈಚೆಗೆ ಬೆಳಕಿಗೆ ಬಂದಿರುವ ಕೆಲವು ಶಾಸನಗಳ ಪ್ರಕಾರ ಹಿಮಾಲಯದ ಅನೇಕ ಕಣಿವೆ ಪ್ರದೇಶಗಳು ಅಶೋಕನ ಆಳ್ವಿಕೆಗೆ ಒಳಪಟ್ಟಿದ್ದವು. ಭಾರತದ ಇತಿಹಾಸದಲ್ಲದೆ ಇಡೀ ವಿಶ್ವದ ಇತಿಹಾಸದಲ್ಲಿ ಅಶೋಕನಿಗೆ ವಿಶಿಷ್ಟ ಸ್ಥಾನವಿದೆ. ಸಾವಿರಾರು ರಾಜ ಮಹಾರಾಜರುಗಳ ನಡುವೆ ಅವನು ಅತ್ಯಂತ ಪ್ರಕಾಶಮಾನವಾಗಿ ಶೋಭಿಸುತ್ತಿದ್ದಾನೆ.
ಅವನ ಧರ್ಮ ಸಹಿಷ್ಣುತೆ, ಕಾರ್ಯತತ್ಪರತೆ, ಸೇವೆಯ ಮನೋಭಾವ, ಶಾಂತಿ ಪ್ರೇಮ ಇವು ಸದಾಕಾಲವೂ ಅಚ್ಚಡಿಯದೆ ನಿಂತಿವೆ. ಅಷ್ಟು ದೊಡ್ಡ ಸಾಮ್ರಾಜ್ಯದ ಒಡೆಯನಾಗಿ ಅದರ ಸೂತ್ರಧಾರಿಯಾಗಿ ಪ್ರಜೆಗಳ ಹೃದಯವನ್ನು ಪಾಲಿಸಿದ ಕೀರ್ತಿ ಅವನದು. ಅಶೋಕ ಚಾಣಾಕ್ಷ ರಾಜಕಾರಣಿಯೂ ಆಗಿದ್ದ, ಅತ್ಯುನ್ನತ ಯೋಧನೂ ಆಗಿದ್ದ. ಆಗಿಲ್ಲದಿದ್ದರೆ ಅಷ್ಟು ದೊಡ್ಡ ಸಾಮ್ರಾಜ್ಯವನ್ನು ನಡೆಸಿಕೊಂಡು ಹೋಗುವುದು ಕಷ್ಟವಾಗುತ್ತಿತ್ತು. ಶೇಷ ವ್ಯವಸ್ಥೆಯಲ್ಲಿದ್ದ ಬೌದ್ಧ ಧರ್ಮಕ್ಕೆ ಒಂದು ರೂಪ ಕೊಟ್ಟು ಅದನ್ನು ವಿಶ್ವಧರ್ಮವನ್ನಾಗಿ ಮಾಡಿದ ಕೀರ್ತಿ ಅಶೋಕನಿಗೆ ಸಲ್ಲುತ್ತದೆ. ತನ್ನ ಪ್ರಜೆಗಳಲ್ಲಿ ಸದ್ಭಾವನೆಗಳನ್ನು ಮೂಡಿಸಿ ಅವರು ಸತ್ಪ್ರಜೆಗಳಾಗಲು ಆತ ಸದಾ ಶ್ರಮಿಸಿದ. ಮಾನವತೆಯೇ ಮೂರ್ತಿವೆಂತಿದ್ದ ಅಶೋಕನ ಹಿರಿಮೆ ಸದಾಕಾಲವೂ ನಿಲ್ಲುವಂಥದು. ಆತ ಬರೀ ಭಾರತದ ಇತಿಹಾಸಕ್ಕೆ ಸೇರಿದ ವ್ಯಕ್ತಿಯಲ್ಲ, ಮಾನವ ಕೋಟಿಯ ಪ್ರತಿನಿಧಿಯಾಗಿ ವಿಶ್ವದ ಇತಿಹಾಸದ ಮೊದಲಿಗರಲ್ಲಿ ಒಬ್ಬನಾಗಿದ್ದಾನೆ. ಭಾರತದ ಇತಿಹಾಸದ ಸೀಮಾ ಪುರುಷ ಅಶೋಕನೆಂದರೆ ಅತಿಶಯವೇನಿಲ್ಲ. ಕೇಳುಗರೆ, ಇದುವರೆಗೂ ಮೌರ್ಯರ ವಂಶದಲ್ಲಿ ಅತ್ಯಂತ ಪ್ರಸಿದ್ಧ ದೊರೆಯಾದ ಅಶೋಕನ ಬಗ್ಗೆ ತಿಳಿದುಕೊಂಡರಲ್ಲವೇ? ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನೀವು ಕೇಳ್ತಾ ಇದ್ರ ನಮ್ಮ ಧ್ವನಿ 90.4 MHz ನಲ್ಲಿ. ಧನ್ಯವಾದಗಳು.

ಇಷ್ಟರಿಗೂ ಚೆನ್ನಾಗೆ ಮಾತಾಡ್ತಾ ಇದ್ದೆ, ಹೀಗೇನಾಯ್ತು ನಿನಗೆ? ಜಗನ್ಮಾತೆಯಾಗಿರ್ತಕ್ಕಂಥ ಪಾರ್ವತಿ ದೇವಿಯನ್ನೇ ವರವಾಗಿ ಕೇಳ್ತಿದ್ಯಾ ನೀನು? ಶಿವ, ವರವನ್ನು ಕೊಡ್ತೀಯಾ ಇಲ್ಲ? ನಿನ್ನ ದಾರಿಯಲ್ಲಿ ನೀನು ಹೋಗು, ನನ್ನ ದಾರಿಯಲ್ಲಿ ನಾನು ಹೋಗ್ತೀನಿ. ಈಶ್ವರನು ಅಸತ್ಯದ ದೇವರಂತ ಈ ಲೋಕಕ್ಕೆ ಹೇಳ್ತೀನಿ. ಆಗ ಪರಮೇಶ್ವರ ಮರು ಮಾತನಾಡದೆ, ಪಾರ್ವತಿ ಹೋಗು, ರಾವಣೇಶ್ವರನು ನಿನ್ನ ವರವಾಗಿ ಪಡೆಯಬೇಕಂತ ಇಚ್ಛೆಯನ್ನಿಟ್ಟಿದ್ದಾನೆ, ಹೋಗು ಅಂತ ಹೇಳ್ತಿರ್ಬೇಕಾದ್ರೆ, ಆಗ ಪಾರ್ವತೀ ದೇವಿ ಹೇಳ್ತಿದ್ದಾಳೆ, ಸ್ವಾಮಿ ಯಾರೋ ಬಂದು ನಿನ್ನ ಹೆಂಡತಿಯನ್ನೇ ವರವಾಗಿ ಕೊಡು ಅಂದ್ರೆ ಕೊಟ್ಬಿಡೋದೇನಾ ನೀನು? ಆಗ ಪರಮೇಶ್ವರ ಹೇಳ್ತಾನೆ, ಪಾರ್ವತಿ ಒಂದು ಮಗು ಬಂದು, ಅಪ್ಪ ನಮ್ಮಮ್ಮನ ಕಲಸು ನನ್ನ ಜೊತೆಯಲ್ಲಿ, ನನಗೆ ಬುದ್ಧಿ ಕಲಿಸ್ತಾಳೆ ಅಂತ ಹೇಳಿದ್ರೆ ನಾನು ಬೇಡ ಅಂತ ಹೇಳೋದಕ್ಕಾಗತ್ತಾ? ಜಗನ್ಮಾತೆಯಾಗಿರ್ತಕ್ಕಂಥ ತಿಳಿದಿರ ವಿಷಯನೇ ಇಲ್ಲ ನಿನಗೆ. ಹಾಗಿರ್ಬೇಕಾದ್ರೆ ನಿನ್ನ ಮಹಿಮೆಯಿಂದ ಆ ರಾವಣೇಶ್ವರನಿಂದ ಬಂದುಬಿಡು ಪಾರ್ವತಿ ಅಂತ ಹೇಳಿ ಕಳಿಸ್ತಾ ಇರಬೇಕಾದ್ರೆ, ಆಗ ರಾವಣೇಶ್ವರನು ಮುಂದೆ ಪಾರ್ವತೀ ದೇವಿ ಹಿಂದೆ ಇಬ್ಬರು ಕೂಡ ಪ್ರಯಾಣವಾಗಿ ಹೋಗ್ತಿರ್ಬೇಕಾದ್ರೆ, ಈ ಸಂದರ್ಭವನ್ನು ಈ ದೃಶ್ಯವನ್ನು ಕಂಡ ನಾರದ ಮಹರ್ಷಿಗಳು ಬರ್ತಾ ಇದ್ದಾರೆ, ಸ್ವಾಮಿ ನಾರಾಯಣ ನಾರಾಯಣ ನಾರಾಯಣ ನಾರಾಯಣ ಅಂತ ಹೇಳ್ತಾ ಆ ನಾರದ ಮಹರ್ಷಿಗಳು ಆ ರಾವಣೇಶ್ವರನ ಕಂಡು, ಓಹೋ ನನ್ನಿಂದಾನೇ ಅಲ್ಲ ಇದೆಲ್ಲ ನಡೀತಾ ಇದೆ ಅಂತ ಹೇಳ್ತಾ, ಆಗ ಏನ್ ಮಾಡ್ತಿದ್ದಾರಂದ್ರೆ ಆ ರಾವಣೇಶ್ವರನಿಗೆ ಎದುರಾಗಿ ಬರ್ತಾ ಇದ್ದಾನೆ ಯಾರು? ಆ ನಾರದ ಮಹರ್ಷಿ ಬರ್ತಾ ಇರ್ಬೇಕಾದ್ರೆ ಈ ರಾವಣೇಶ್ವರನ ಕೂಡ ಕಂಡು ಏನಂತ ಹೇಳ್ತಿದ್ದಾನಂದ್ರೆ, ಮನಸ್ಸಿನಲ್ಲಿ ಯಾವ ತರ ತಿಳ್ಕೊಳ್ತಾ ಇದ್ದಾನಂದ್ರೆ, ಓಹೋ ಈ ನಾರದ ಮಹರ್ಷಿಗಳೇನಾದ್ರೂ ಈ ದೃಶ್ಯವನ್ನು ಕಂಡ್ರೆ ಅಷ್ಟೇ ಇನ್ನ ಅಂತ ಹೇಳ್ತಾ ಆ ಗಿರಿಜೆಯನ್ನು ಕಂಡು, ಗಿರಿಜೆ ನೀನು ಒಂದು ಕಡೆಯಲ್ಲಿರು, ಮತ್ತೆ ನೀನು ಕರಿತೀನಿ ಅಂತ ಹೇಳಿ ಈ ರಾವಣೇಶ್ವರ ಒಬ್ಬನೇ ಮುಂದೆ ಸಾಗಿ ಬರ್ತಿರ್ಬೇಕಾದ್ರೆ, ಆಗ ರಾವಣೇಶ್ವರನನ್ನು ಕಂಡ ನಾರದ ಮಹರ್ಷಿಗಳು ಹೇಳ್ತಿದ್ದಾರೆ, ರಾವಣ ಎಲ್ಲಿಂದ ಬರ್ತಾ ಇದೀಯ ನೀನು ಅಂತ ಕೇಳ್ತಿರ್ಬೇಕಾದ್ರೆ, ಆಗ ಹೇಳ್ತಿದ್ದಾನೆ ರಾವಣೇಶ್ವರ, ಇನ್ನೇನು ಸ್ವಾಮಿ ಕೈಲಾಸದಿಂದ ಬರ್ತಾ ಇದ್ದೀನಿ ನಾನು. ಕೈಲಾಸದಲ್ಲಿ ಪರಮೇಶ್ವರನು ಮಾತ್ರನೇ ಇದ್ದನಂತಲ್ಲ, ಪಾರ್ವತಿಯನ್ನ ಯಾರೋ ವರವಾಗಿ ಪಡೆದ್ರಂತಲ್ಲ ಅಂದ್ರೆ, ಆಗ ಹೌದು ಸ್ವಾಮಿ ಯಾರೋ ಪಡೆದನಂತೆ ಅಂತ ನಾರದ ಮಹರ್ಷಿಗಳು ಹೇಳ್ತಿದ್ದಾರೆ. ಹೀಗೆ ಯಾರೋ ವರವಾಗಿ ಪಡೆದನಂತೆ, ಭಕ್ತನಂತೆ ಅವನು, ನೀಚ ನಿಕೃಷ್ಟ ಅಂತ ಬೈತಿರ್ಬೇಕಾದ್ರೆ, ಆಗ ರಾವಣೇಶ್ವರನು ಕಂಡು ಏನಂತಾನೆ ಅಂದ್ರೆ, ಆ ನಾರದ ಮಹರ್ಷಿಗಳೇ ಆ ಮಹಾಭಕ್ತ ಯಾರೋ ಅಲ್ಲ ನಾನೇ ಅಂದಿದ್ದಾನೆ. ಹಾಗಾದ್ರೆ ಗಿರಿಜೆ ಎಲ್ಲಿ, ಆ ಪಾರ್ವತಿ ದೇವಿ ಎಲ್ಲಿ ಅಂತ ಕೇಳ್ತಿರ್ಬೇಕಾದ್ರೆ, ಆ ಕಡೆಯಲ್ಲಿರ್ತಕ್ಕಂಥ ಪಾರ್ವತಿಯನ್ನು ಕರೆದು, ಗಿರಿಜಾ ಬಾ ಈ ಕಡೆ ಅಂತ ಹೇಳ್ತಿರ್ಬೇಕಾದ್ರೆ ನಾರದ ಮಹರ್ಷಿಗಳು ನೋಡಿ ನಕ್ತಿದ್ದಾರೆ. ಯೋ ರಾವಣ, ಈಕೆ ಪಾರ್ವತಿಯೂ ಅಲ್ಲ ಪರಮೇಶ್ವರನ ಹೆಂಡತಿನೂ ಅಲ್ಲಯ್ಯ, ಈಕೆ ಯಾರು ಗೊತ್ತಾ? ಭದ್ರಕಾಳಿ ಎಂದಿದ್ದಾನೆ. ಭದ್ರಕಾಳಿ ಎಂದಾಕ್ಷಣ ಕಣ್ಣೀರನ್ನು ಸುರಿಸ್ತಾ ಇರ್ತಕ್ಕಂತ ಪಾರ್ವತಿಯು ಕಂಡು, ಓಹೋ ನಾರದ ಮಹರ್ಷಿಗಳು ಯಾವುದೋ ಉಪಾಯ ಹೇಳ್ತಿದ್ದಾರಲ್ಲ, ಓಹೋ ನಾನು ಭದ್ರಕಾಳಿ ಅವತಾರ ಎತ್ತಬೇಕೇನು ಅಂತ ಹೇಳ್ತಾ ಮನಸ್ಸಿನಲ್ಲಿ ತಿಳ್ಕೊಂಡು ಆ ತಾಯಿ ಪಾರ್ವತೀ ದೇವಿ ಏನ್ ಮಾಡ್ತಿದ್ದಾರಂದ್ರೆ, ಭೂಮಿಗೆ ಆಕಾಶಕ್ಕೆ ಎತ್ತರವಾಗಿ ಬೆಳೆದು ಭದ್ರಕಾಳಿ ಅವತಾರವನ್ನು ತಾಳ್ತಾ ಅನೇಕ ಬಾಹುಗಳನ್ನು ಬರ್ತಾ ಇದ್ದಾಳೆ ತಾಯಿ. ಆ ರಾವಣೇಶ್ವರನ ಮೇಲೆ ಯುದ್ಧವನ್ನು ಮಾಡ್ತಾ ಇದ್ದಾಳೆ. ಗಡಗಡ್ಡ ಕಡ್ಡ ಕಡ್ಡ.

ಭದ್ರಕಾಳಿ ಅವತಾರಿನೇ ಆಗಿರ್ತಕ್ಕಂತ ತಾಯಿ ತ್ರಿಶೂಲವನ್ನ ಹಿಡಿದು ರಾವಣೇಶ್ವರನ ಮೇಲೆ ಬರ್ತಾ ಇದ್ದಾಳೆ. ಯುದ್ಧಕ್ಕೆ ಬರ್ತಾ ಇರ್ಬೇಕಾದ್ರೆ ಆಗ ರಾವಣೇಶ್ವರ ಏನಂತಿದ್ದಾನೆ, ಭಯಭೀತನಾಗಿ ಭದ್ರಕಾಳಿಯನ್ನು ಕಂಡು ಏನಂತಿದ್ದಾನೆ, ನನ್ನ ಆರದ ಈ ಭೂತ ನನ್ನ ಮೇಲೆ ಬರ್ತಾ ಇದ್ದಲ್ಲ ಯುದ್ಧಕ್ಕೆ. ಈ ರಾವಣೇಶ್ವರನಿಗೆ ಅಂದ್ರೆ ಯಾವ್ಯಾವ ರಂಧ್ರದಲ್ಲಿ ಏನೇನು ಹೋಗ್ಬೇಕು ಎಲ್ಲ ಹೋಗ್ತಾ ಇದೆ, ಒಂದು ಎರಡು ಮೂರು ಎಲ್ಲ ಪಂಚ ಎಲ್ಲ ನೆಂದೋಗ್ಬಿಟ್ಟಿದೆ. ಹೀಗಿರ್ಬೇಕಾದ್ರೆ ನನ್ನ

ನಾರದ, ಈ ಭೂತ ನನ್ನ ಮೇಲೆ ಬರ್ತಾ ಇದ್ದಲ್ಲ. ಯೋ, ಆ ಅಮ್ಮ ಇದ್ದಿದ್ದು ಮೊದಲು ಹೀಗೆ, ಇನ್ಮೇಲೆ ಇರೋದು ಹೀಗೇನೆ. ಅದಕ್ಕೆ ಆಕೆಗೆ ಎರಡು ಕೈಗಳನ್ನು ಕರಗಳನ್ನು ಜೋಡಿಸಿ ಒಂದ್ಸಾರಿ ನಮಸ್ಕಾರ ಮಾಡಯ್ಯ ಸಾಕು, ಆಕೆ ಹೋಗ್ಬಿಡ್ತಾಳೆ ಅಂತ ಹೇಳ್ಬೇಕಾದ್ರೆ ಈ ರಾವಣೇಶ್ವರನಿಗೆ ಅಹಂಕಾರವಲ್ಲ, ಏನ್ ಹೇಳ್ತಿದ್ದಾನೆ, ಒಂದು ಹೆಣ್ಣಿಗೆ ನಾನು ನಮಸ್ಕಾರ ಮಾಡುವುದ, ವಂದನೆಗಳನ್ನು ಸಮರ್ಪಣೆ ಮಾಡುವುದ, ಕೇವಲ ಹೆಣ್ಣು. ಅಹಂಕಾರ ಪಡಬಾರದು ಮನುಷ್ಯ. ನಾನು ಎಂತಕ್ಕಂತ ಅಹಂಕಾರ ಬಂದ್ರೆ ಅದಕ್ಕೆ ಕೊನೆ ಇಲ್ಲ. ಅದಕ್ಕೆ ದಾಸರ ಹೆಣ್ಣು ಹೇಳ್ತಾರಂದ್ರೆ, ನಾನು ಹೆಣ್ಣದಿರು ಹೀನ ಮಾನವ, ನಿನ್ನ ಜ್ಞಾನದಿಂದ ನಿನ್ನ ನೀನು ತಿಳಿದು ನೋಡಲು. ಏನ್ ಹೇಳ್ತಾರೆ ಇಲ್ಲಿ ದಾಸರು, ನಾನು

ನಾನು ನಾನು ಎಂಬ ಅಹಂಕಾರ ಮನುಷ್ಯನಿಗೆ ಬರಬಾರ್ದು. ಅನ್ನದಿಂದ ಬಂದ ಕಾಯ ನಿಲ್ಲದೇ ಅನಲೋ. ಅನ್ನ ತಿಂದ್ರೆ ಬರ್ತಕ್ಕಂತ ಈ ದೇಹ ಕಾಯನಿಂದ ನಿನ್ನ ಬಿಟ್ಟು ಹೋಗೋ ಪ್ರಾಣ ನಿಲ್ಲದೇನಲೋ. ಈ ಗಾಳಿನಿಂದ ಈ ದೇಹದಿಂದ ಅಂತ ಆ ಅಹಂಕಾರ ರಾಮನೇಶ್ವರನಿಗೆ ನಾನು ಎಂಬತಕ್ಕಂತ ಅಹಂಕಾರ ಆಗಿರ್ಬೇಕಾದ್ರೆ ಆಗ ಆ ನಾರದ ಮಹರ್ಷಿಗಳನ್ನು ಕಂಡ ಆ ರಾಮನೇಶ್ವರ, ಆಯ್ತು ಸ್ವಾಮಿ ನಮಸ್ಕಾರ ಮಾಡ್ತೀನಿ ಅಂತ ಎರಡು ಕರಗಲನ್ನು ಜೋಡಿಸಿ ಆ ಕಡೆ ಈ ಕಡೆ ನೋಡಿದ್ದಾನೆ, ಯಾರು ನೋಡಿಲ್ಲಲ್ಲ ಅಂತ ನಮಸ್ಕಾರವನ್ನು ಸಮರ್ಪಣೆ ಮಾಡಿದ್ದಾನೆ. ಆಗ ನಾರದ ಮಹರ್ಷಿಗಳು ಕೂಡ ಕರಗಲನ್ನು ಜೋಡಿಸಿ ಈಗ ಅಂತಿದ್ದಾರೆ, ಅಮ್ಮ ಜಗನ್ಮಾತೆ ಅಂತ ಯಾವ ತರ

ಜಗನ್ಮಾತೆ ಇನ್ನ ಪ್ರಯಾಣವಾಗ್ಲಿ ಅಮ್ಮ, ಕೈಲಾಸವನ್ನು ಸೇರ್ಕೊಂತ ಆ ನಾರದ ಮಹರ್ಷಿಗಳು ಈ ವಿಧವಾಗಿ ಹೇಳ್ತಿರ್ಬೇಕಾದ್ರೆ ಅದೇ ಸಂದರ್ಭದಲ್ಲಿ ರಾವಣೇಶ್ವರ ಏನಂತಿದ್ದಾನೆ, ನಾರದ ಮಹರ್ಷಿಗಳೇ, ಹಾ ನಿಜವಾದ ಪಾರ್ವತಿಯನ್ನು ಪರಮೇಶ್ವರ ಎಲ್ಲಿಟ್ಟಿದ್ದಾನೆ? ಹಾಗ ಹೇಳ್ತಿದ್ದಾರೆ ನಾರದ ಮಹರ್ಷಿಗಳು, ರಾವಣ ನಿಜವಾದ ಪಾರ್ವತಿ ಎಲ್ಲಿದ್ದಾಳದ್ರೆ ಪಾತಾಳ ಲೋಕದಲ್ಲಿ ಮಯಮಹಾರಾಜನ ಆಸ್ಥಾನದಲ್ಲಿದ್ದಾಳಯ್ಯ. ಹೌದಾ? ಹಾಗಾದ್ರೆ ನಾವು ಪಾತಾಳ ಲೋಕಕ್ಕೆ ಹೋಗೋಣ ಅಂತ ಹೇಳ್ತಾ ಪಾತಾಳ ಲೋಕಕ್ಕೆ ಪ್ರಯಾಣವಾಗಿ ಹೋಗ್ತಾ ಇದ್ದಾರೆ ನಾರದ ಮಹರ್ಷಿಗಳು, ರಾವಣೇಶ್ವರ ಇಬ್ಬರು ಕೂಡ ಪ್ರಯಾಣವಾಗಿ ನೇರವಾಗಿ ಪಾತಾಳ ಲೋಕದಲ್ಲಿ ಹೇಮನಗರಿ ಎಂತಕ್ಕರ್ಥ ಹೇಮನಗರವನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ ಮಯಮಹಾರಾಜ. ಆತನ ಹೆಂಡತಿಯಾಗಿರ್ತಕ್ಕಂತ ಹೇಮಾವತಿ ಎಂಬತಕ್ಕಂತ ಸತಿಯನ್ನು ಗೂಡಿ ಆ ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ ಆ ಪಾತಾಳ ಲೋಕವನ್ನ. ಹಾಳಿಗೆ ಹೋಗ್ತಾ ಇರ್ಬೇಕಾದ್ರೆ ಆ ಮಯಮಹಾರಾಜನ ಮಗಳಾಗಿರ್ತಕ್ಕಂತ ಮಂಡೋದರಿ ಏನ್ ಮಾಡ್ತಿದ್ದಾಳಂದ್ರೆ ಆ ರಾವಣೇಶ್ವರನ ಚಿತ್ರಪಟವನ್ನಿಟ್ಟು ಆ ಹೂವನದಲ್ಲಿ ಕುಳಿತು ಆ ಚಿತ್ರಪಟವನ್ನು ನೋಡ್ತಾ ಹೇಳ್ತಿದ್ದಾಳೆ, ಆಹಾ ಇಂಥ ವರನನ್ನೇ ನಾನು ವಿವಾಹವಾಗಬೇಕು ಅಂತ ಆ ಮನಸ್ಸಿನಲ್ಲಿ ತಿಳ್ಕೊಳ್ತಾ ಇದ್ದಾಳೆ. ಆ ರಾವಣೇಶ್ವರನ ಕಂಡು ಈ ತರ ವರನೇ ಬೇಕು ನನಗೆ ಅಂತ ಬೇಡ್ತಾ ಇರ್ಬೇಕಾದ್ರೆ ಅದೇ ಸಂದರ್ಭದಲ್ಲಿ ಆ ಈ ರಾವಣೇಶ್ವರ ನಾರದ ಮಹರ್ಷಿಗಳು ಇಬ್ಬರು ಕೂಡ ಪ್ರಯಾಣವಾಗಿ ಮಯಮಹಾರಾಜನ ಆಸ್ಥಾನಕ್ಕೆ ಬಂದು, ಮಯಮಹಾರಾಜ ನಿನ್ನ ಮಗಳಾಗಿರ್ತಕ್ಕಂಥ ಮಂಡೋದರಿಯನ್ನು ಆ ಮಂಡೋದರಿಯನ್ನು ನಮ್ಮ ರಾವಣೇಶ್ವರನಿಗೆ ಕೊಟ್ಟು ವಿವಾಹವನ್ನು ಮಾಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಆ ಸಂದರ್ಭದಲ್ಲಿ ಈ ರಾವಣೇಶ್ವರ ಮಂಡೋದರಿಯನ್ನು ಕಂಡು ಏನ್ ಹೇಳ್ತಿದ್ದಾನೆ, ಏ ಗಿರಿಜ ಇಲ್ಲಿ ಕುಳಿತಿರುವಯ್ಯ ನೀನು, ಆ ಪರಮೇಶ್ವರನು ನಿನ್ನ ಇಲ್ಲಿ ಬಚ್ಚಿಟ್ಟಿದ್ದಾನ ಅಂತ ಹೇಳ್ತಿರ್ಬೇಕಾದ್ರೆ ಅದೇ ಸಂದರ್ಭದಲ್ಲಿ ಆ ಮಯಮಹಾರಾಜ ನೋಡ್ದ, ನಾರದ ಮಹರ್ಷಿಗಳೇ ಈ ರಾವಣೇಶ್ವರ ನನ್ನ ಮಗಳಾಗಿರ್ತಕ್ಕಂಥ ಮಂಡೋದರಿಯನ್ನು ಕಂಡು ಗಿರಿಜಾ ಪಾರ್ವತಿ ಅಂತಿದ್ದಾನಲ್ಲ, ಹಾಗ ಹೇಳ್ತಾನೆ. ಆ ಇಲ್ಲಿ ನಡೆದಿರ್ತಕ್ಕಂತ ಕಥೆಯನ್ನೆಲ್ಲ ವಿವರಿಸಿದ್ದಾನೆ ಮಯಮಹಾರಾಜನಿಗೆ. ಆಗ ರಾವಣೇಶ್ವರನಿಗಿಂತ ಅಳೆಯಬೇಕಾ ನಿನಗೆ ಅಂತ ಹೇಳ್ತಿರ್ಬೇಕಾದ್ರೆ ಆಗ ರಾವಣೇಶ್ವರನಿಗೆ ಆ ಮಂಡೋದರಿಗೆ ಇಬ್ಬರು ಕೂಡ ಮದುವೆ ಆಗ್ತಾ ಇದ್ದೆ. ಹಾಗಾಗಿ ಆ ರಾವಣೇಶ್ವರನಿಗೆ ಮಂಡೋದರಿಗೆ ಇಬ್ಬರು ಕೂಡ ವಿವಾಹವಾಗ್ತಾ ಇದೆ. ಆ ಮಂಡೋದರಿಯನ್ನ ಅಲಂಕಾರ ಮಾಡಿ ಕರ್ಕೊಂಡ್ ಬರ್ತಾ ಇದ್ದಾರೆ ಆ ಮದುವೆ ಮಂಟಪಕ್ಕೆ. ಯಾವ ಥರ ಬರ್ತಿದ್ದಾಳೆ

ಆಗ ಮಯಮಹಾರಾಜನ ಸತೀಮನಿಯಾಗಿರ್ತಕ್ಕಂತ ಹೇಮಾವತಿ ಹೇಳ್ತಿದ್ದಾಳೆ, ಮಗಳೇ ಹೋಗಿ ಬಾಯಿನ್ನ, ಪತಿಯೇ ಪ್ರತ್ಯಕ್ಷ ದೈವವು, ಪತಿಗೆ ಮೀರಿದ ದೇವನಿಲ್ಲ, ನಿನ್ನ ಪತಿಯೇ ಪ್ರತ್ಯಕ್ಷ ದೈವ ಅಂತ ಹೇಳಿ ಮಗಳನ್ನು ಬೀಳ್ಕೊಡುಗೆ ಕೊಡ್ತಾ ಇದ್ದಾನೆ ಆ ತಂದೆ ತಾಯಿದ್ದರಿಬ್ಬರೂ ಕೂಡ. ಹಾಗಿರ್ಬೇಕಾದ್ರೆ ರಾವಣೇಶ್ವರ ಆ ಮಂಡೋದರಿಯನ್ನೇ ಪಾರ್ವತಿ ಗಿರಿಜಾ ಅಂತ ತಿಳಿದು ತನ್ನ ಲಂಕಾನಗರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ನಾರದ ಮಹರ್ಷಿಗಳು ಮುಂದೆ ರಾವಣೇಶ್ವರ ಮಂಡೋದರಿ ಇವರು ಮೂವರು ಕೂಡ ಪ್ರಯಾಣವಾಗಿ ಹೋಗ್ತಿದ್ದಾರೆ ಆ ಲಂಕಾನಗರಕ್ಕೆ. ಹೋಗ್ತಿರ್ಬೇಕಾದ್ರೆ ಅದೇ ಸಮಯದಲ್ಲಿ ಕೈಕಸಿ ಏನಂತ ತಿಳ್ಕೊಂಡಿದ್ದಲ್ಲಂದ್ರೆ, ಓಹೋ ನನ್ನ ಮಗನಾಗಿರ್ತಕ್ಕಂತ ರಾವಣೇಶ್ವರ ಆತ್ಮಲಿಂಗವನ್ನು ತರ್ತಾ ಇದ್ದಾನೆ ಅಂತ ತಿಳಿದು ಏನ್ ಮಾಡ್ತಿದ್ದಾಳಂದ್ರೆ, ಪೂಜೆ ಸಾಮಗ್ರಿಗಳನ್ನಿಟ್ಟು ಆ ಶಿವಲಿಂಗಕ್ಕೆ ಪೂಜೆ ಆಚರಿಸಬೇಕಂತ ಎದುರು ನೋಡ್ತಾ ಇದ್ದಾಳೆ. ಅದೇ ಸಂದರ್ಭದಲ್ಲಿ ಪ್ರಯಾಣವಾಗಿ ಹೋಗಿದ್ದಾರೆ ಆ ಲಂಕಾನಗರಕ್ಕೆ. ಆ ಕೈಕಸಿ ರಾವಣೇಶ್ವರನ ಕಂಡು, ಮಗನೇ ರಾವಣೇಶ್ವರ ಆತ್ಮಲಿಂಗವೆಲ್ಲಯ್ಯ ಅಂತ ಕೇಳಬೇಕಾದ್ರೆ ಆಗ ಹೇಳ್ತಾನೆ ರಾವಣೇಶ್ವರ, ಅಮ್ಮ ಆತ್ಮಲಿಂಗವು ಕೇವಲ ಲಿಂಗವು, ಆತ್ಮಲಿಂಗ ಬೇಕಮ್ಮ, ಪರಮೇಶ್ವರನ ಸತಿಯಾಗಿರ್ತಕ್ಕಂತ ಪಾರ್ವತಿಯನ್ನೇ ವರವಾಗಿ ಪಡೆದು ಬಂದಿದ್ದೀನ, ಪಾರ್ವತಿಯನ್ನೇ ವರವಾಗಿ ಪಡೆದಿದ್ದೀನಮ್ಮ, ಆತ್ಮಲಿಂಗವು ಕೇವಲ ಲಿಂಗವಮ್ಮ, ಅಮ್ಮ ನಾನು ಆ ಗಿರಿಜಿಯನ್ನೇ ವರವಾಗಿ ಪಡೆದಿದ್ದೇನೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಆ ಕೈಕಸಿ ಏನಂತಿದ್ದಾಳಂದ್ರೆ,

ಕೆಲವೋ ಮೂರ್ಖ, ನಿನ್ನ ಬಾಯಿಂದ ನನ್ನ ಅಮ್ಮ ಅಂತ ಕರಿಬೇಡವೋ. ಜಗನ್ಮಾತೆಯಾಗಿರ್ತಕ್ಕಂತ ಪಾರ್ವತಿ ದೇವಿಯನ್ನೇ ಬರವಾಗಿ ಪಡೆದಿಯ. ಅಯ್ಯೋ ಇನ್ನೇನು ಗತಿ, ಇನ್ನೇನು ಗತಿ ಅಂತ ಮಂದೋದರಿ ಅಂದ ನೋಡಿ ಅಮ್ಮ ಪಾರ್ವತಿ ಕಿರಿದೆ, ತಪ್ಪಾಗೋಯ್ತಮ್ಮ ಕ್ಷಮಿಸಮ್ಮ ಅಂತ ಈ ಕೈಕಸಿ ಆ ಮಂಡೋದರಿಯ ಪಾದಗಳಿಗೆ ಬಿದ್ದು ನಮಸ್ಕರಿಸ್ತಾ ಇದ್ದಾಳೆ. ಆ ಮಂಡೋದರಿ ನೋಡಿದ್ದಾಳೆ, ಅಯ್ಯೋ ಇದೇನಿದು, ಅತ್ತೆ ಕಾಳಿಗೆ ಸೊಸೆ ಅಲ್ಲ ಮುಗಿಬೇಕಾಗಿರೋದು, ನಮಸ್ಕಾರ ಮಾಡ್ಬೇಕಾಗಿರೋದು, ಆದ್ರೆ ಅತ್ತೆ ಬಂದು ನನ್ನ ಕಾಳಿಗೆ ಮುಗಿತಾ ಇದ್ದಾಳಲ್ಲ ಅಂತ, ಅಯ್ಯೋ ಯಾಕೆ ನಾವು ಕೂಡ ಒಂದ್ಸಾರಿ ಮುಗಿದು ಬಿಡೋಣ ಅಂತ ಆ ಮಂಡೋದರಿನೂ ಕೈಕಸಿ ಪಾದಗಳಿಗೆ ಬೀಳ್ತಾ ಇದ್ದಾಳೆ. ಕೈಕಸಿ ಮಂಡೋದರಿ ಪಾದಗಳಿಗೆ, ಮಂಡೋದರಿ ಕೈಕಸಿ ಪಾದಗಳಿಗೆ, ಈ ತರ ಒಬ್ರಿಗೊಬ್ರು ಬಿದ್ದು ನಮಸ್ಕಾರ ಮಾಡ್ತಾ ಇದ್ರೆ ನಾರದ ಮಹರ್ಷಿಗಳು ನೋಡಿ ನಕ್ತಾ ಇದ್ದಾರೆ. ನಕ್ತಾ ಹೇಳ್ತಿದ್ದಾನೆ, ಅಮ್ಮ ಕೈಕಸಿ ಈಕೆ ಪಾರ್ವತಿ ಅಲ್ಲಮ್ಮ, ಮಯ ಮಹಾರಾಜನ ಮಗಳಾಗಿರ್ತಕ್ಕಂತ ಮಂಡೋದರಿ ಅಂತ ಹೇಳಿ ಈ ನಡೆದಿರ್ತಕ್ಕಂತ ಕಥೆಯನ್ನೆಲ್ಲ ವಿವರಿಸಿದ್ದಾರೆ ನಾರದ ಮಹರ್ಷಿಗಳು. ಆಗ ಆ ರಾವಣೇಶ್ವರನಿಗೆ ವಿಷ್ಣು ಮಾಯೆ ತೊಳಗಿದೆ, ಆವರಿಸಿರ್ತಕ್ಕಂತ ವಿಷ್ಣು ಮಾಯೆ ಯಾವಾಗಾದ್ರೆ ಕಡೆ ಹೋಯ್ತು, ಒಂದು ಕಡೆಗೆ ಹೋಯ್ತು ಆ ವಿಷ್ಣು ಮಾಯೆ, ಆಗ ನೆನಪಾಗಿದೆ. ನಿದ್ದೇಳಿ ಹೆದ್ದ ಮಗುವಂತೆ ಹೆದ್ದು, ಅಮ್ಮ ದೇವತೆಗಳು ನಮಗ್ ಮೋಸ ಮಾಡಿದ್ದಾರಮ್ಮ, ಮತ್ತೆ ನಾನು ತಪವನ್ನಾಚರಿಸಿ ಆ ಪರಮೇಶ್ವರನ ಆತ್ಮಲಿಂಗವನ್ನು ತಂದು ನಂತರ ಈ ಲಂಕೆಗೆ ಕಾಲಿಡ್ತೀನಮ್ಮ, ಅಷ್ಟವರೆಗೂ ನಾನು ಬರೋದಿಲ್ಲಮ್ಮ ಅಂತ ಹೇಳಿ ಆ ರಾವಣೇಶ್ವರ ಪ್ರಯಾಣವಾಗಿ ಹೋಗ್ತಾ ಇದ್ದಾನೆ. ಮತ್ತೆ ಆ ಕೈಲಾಸ ಪರ್ವತದ ಕಡೆ ಹೋಗಿ ತಪವನ್ನ ಆಚರಿಸ್ತಾ ಇದ್ದಾನೆ. ಸಾವಿರಾರು ವರ್ಷಗಳು ತಪವನ್ನ ಆಚರಿಸಿದ್ರು ಆ ಪರಮೇಶ್ವರ ಪ್ರತ್ಯಕ್ಷವಾಗಲಿಲ್ಲ. ಆಗ ಏನ್ ಮಾಡ್ತಿದ್ದಾನಂದ್ರೆ ಖಡ್ಗವನ್ನು ಹಿಡಿದು, ಶಿವ ಕರುಣಿಸಿದ್ದೀಯಾ, ಪ್ರತ್ಯಕ್ಷವಾಗಿದ್ದೀಯಾ ಸರಿ, ಇಲ್ಲಂದ್ರೆ ನನ್ನ ಪ್ರಾಣತ್ಯಾಗ ಮಾಡ್ತೀನಂತ ಖಡ್ಗವನ್ನು ಹಿಡಿದು ಏನ್ ಮಾಡ್ತಿದ್ದಾನೆ, ತಪವನ್ನು ಆಚರಿಸ್ತಾ ಇದ್ದಾನೆ. ಯಾವ ತರ, ನಮ ಶಿವಾಯ ಗೋ

ಯಾರೆ ಕಾಮತ್ ಹಾಕಿದ್ದಾನಷ್ಟೇ. ಆ ರಾವಣೇಶ್ವರನ ತಲೆ ರುಂಡ ಮುಂಡ ನೇರಾಗಿ ಆ ರುಂಡವು ಅಷ್ಟು ದೂರದಲ್ಲಿ ಬಿದ್ದ ತಲೆ ಕೂಡ ಏನಂತ ಹೇಳ್ತಿದ್ದೆ ಅಂದ್ರೆ,

ಆ ರುಂಡವು ಕೂಡ ಆ ನಮ ಶಿವಾಯ ಅಂತಕ್ಕಂಥ ಪಂಚಾಕ್ಷರಿ ಮಂತ್ರವನ್ನು ಪಠಿಸ್ತಿರ್ಬೇಕಾದ್ರೆ ಆ ಪರಮೇಶ್ವರ ಪ್ರತ್ಯಕ್ಷನಾಗಿದ್ದಾನೆ. ಕುಮಾರ ರಾವಣ ನೀನೇನಯ್ಯ ನಿಜವಾದ ಭಕ್ತ ಅಂದ್ರೆ ನೀನೆ. ನಿನ್ನ ಆತ್ಮ ನಿವೇದನ ಎಂಬತಕ್ಕಂಥ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ಅದಕ್ಕಾಗಿ ನನ್ನ ಆತ್ಮಲಿಂಗವೇ ಅಲ್ಲ ನಿನ್ಗೆ ಬೇಕಾಗಿರೋದು, ತಗೋ ಅಂತ ಆತ್ಮಲಿಂಗವನ್ನು ಆ ರಾವಣೇಶ್ವರನ ಕೈಯಲ್ಲಿಟ್ಟಿದ್ದಾನೆ. ಆತ್ಮಲಿಂಗವನ್ನು ಸ್ವೀಕರಿಸಿದ್ದಾನೆ ರಾವಣೇಶ್ವರ. ಆಗ ಪರಮೇಶ್ವರ ಹೇಳ್ತಿದ್ದಾನೆ, ಓ ರಾವಣ, ಈ ಆತ್ಮಲಿಂಗವನ್ನು ಎಲ್ಲಿ ಪ್ರತಿಷ್ಠಾಪಿಸಬೇಕೆಂದು ನೀನು ಇಚ್ಛಿಸಿದ್ದೀಯೋ ಆ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು, ಕೆಳಗಿಡಬೇಕು. ಹಾಗಾಗಲಿಲ್ಲ ಅಂದ್ರೆ ಈ ಆತ್ಮಲಿಂಗಕ್ಕೋಸ್ಕರ ಪಂಚಭೂತಗಳು ಕೂಡ ಎದುರು ನೋಡ್ತಾ ಇದೆಯಯ್ಯ ಅಂತ ಹೇಳಿ ಅಲ್ಲಿಂದ ಕಲಿಸಿದ್ದಾನೆ ಆ ಪರಮೇಶ್ವರ. ಆಗ ಆತ್ಮಲಿಂಗವನ್ನು ಸ್ವೀಕರಿಸಿದ ರಾವಣೇಶ್ವರ ಆತ್ಮಲಿಂಗವನ್ನು ತನ್ನ ಕರಗಳಲ್ಲಿ ಹಿಡಿದು ನೇರವಾಗಿ ಪ್ರಯಾಣವಾಗಿ ಲಂಕಾನಗರಕ್ಕೆ ಬರ್ತಿದ್ದಾನೆ. ಎಲ್ಲಿ ಬರ್ತಿದ್ದಾನಂದ್ರೆ ಪಶ್ಚಿಮ ಸಮುದ್ರ ತೀರದಲ್ಲಿ. ಸಾಯಂಕಾಲವಾಯಿತು, ಏನು ಸಂಜೆ ಸಮೀಪಿಸ್ತಾ ಇದೆ, ಸೂರ್ಯ ಮುಳುಗುವಂತ ಸಮಯ. ಆಗ ಬರ್ತಿದ್ದಾನೆ ಪಶ್ಚಿಮ ಸಮುದ್ರ ತೀರದಲ್ಲಿ. ಬರ್ತಿರ್ಬೇಕಾದ್ರೆ ಸಾಯಂಕಾಲವಾಯ್ತಲ್ಲ. ಆಗ ಬ್ರಾಹ್ಮಣನಾಗಿರ್ತಕ್ಕಂಥ ರಾವಣೇಶ್ವರ ಆ ಸೂರ್ಯನಿಗೆ ಸಂಧ್ಯಾ ವಂದನೆಯನ್ನು ಸಮರ್ಪಣೆ ಮಾಡಬೇಕಲ್ವಾ. ಆಗ ಹೆದರು ನೋಡ್ತಾ ಇದ್ದಾನೆ, ಯಾರನ್ನ ಕಾಣ್ತಾರ? ಈ ಆತ್ಮಲಿಂಗವನ್ನು ಅವ್ರ ಕೈಯಲ್ಲಿಟ್ಟು ನಾನು ಹೋಗಿ ಆ ಸಮುದ್ರದಲ್ಲಿ ಸಂಧ್ಯಾ ವಂದನೆಯನ್ನು ನೆರವೇರಿಸೋಣ ಅಂತ ಎದುರು ನೋಡ್ತಾ ಇರ್ಬೇಕಾದ್ರೆ ಅದೇ ಸಂದರ್ಭದಲ್ಲಿ ನಾರದ ಮಹರ್ಷಿಗಳು ಕಂಡು ಏನ್ ಹೇಳ್ತಿದ್ದಾರಂದ್ರೆ, ಆ ಗಣೇಶನ ಬಳಿಗೆ ಹೋಗಿ, ಓ ವಿಘ್ನೇಶ್ವರ, ಈ ರಾವಣೇಶ್ವರ ತಪವನ್ನ ಆಚರಿಸಬೇಕಾದ್ರೆ ನಿನಗೆ ನಮಸ್ಕರಿಸಲಿಲ್ಲ, ನಿನ್ನನ್ನು ಸ್ಮರಿಸಲಿಲ್ಲ, ಹಾಗಾಗಿ ನೀನು ವಿಘ್ನಗಳನ್ನು ಏರ್ಪಡಿಸಬೇಕು ಈ ರಾವಣನಿಗೆ ಅಂತ ಹೇಳ್ತಿರ್ಬೇಕಾದ್ರೆ ಆಗ ಆ ಗಣೇಶ ವಿನಾಯಕ ಮಾರು ವೇಷದಲ್ಲಿ ಬರ್ತಾ ಇದ್ದಾನೆ. ವಟುವೇಷಧಾರಿಯಾಗಿ ಆ ವಿಘ್ನೇಶ್ವರ ನೇರವಾಗಿ ಸಾಯಂಕಾಲ ವೇಳೆ ಗೋಧೂಲಿ ಲಗ್ನದಲ್ಲಿ ಪ್ರಯಾಣವಾಗಿ ಅದೇ ಸಮುದ್ರ ತೀರದಲ್ಲಿ ಗೋಪಾಲಕನಾಗಿ ಗೋವುಗಳನ್ನು ಮೇಯಿಸುತ್ತಾ ಬರ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಬರ್ತಾ ಇರಬೇಕಾದ ಈ ರಾವಣೇಶ್ವರ ಕಂಡ ವಟುವನ್ನು. ಆ ವಟುವನ್ನು ಕಂಡು, ಓ ಗೋಪಾಲಕ, ಆ ವಟುವ ಬಾಯಿ ಕಡೆ ಅಂತ ಹೇಳ್ತಿದ್ದಾನೆ. ಆಗ ನೇರವಾಗಿ ಬಂದಿದ್ದಾನೆ ಮಾರು ವೇಷದಲ್ಲಿರ್ತಕ್ಕಂಥ ವಿಘ್ನೇಶ್ವರ. ಕೇಳ್ತಿದ್ದಾನೆ, ಓ ಗೋಪಾಲಕ, ಈ ಆತ್ಮಲಿಂಗವನ್ನು ನಿನ್ನ ಕೈಯಲ್ಲಿ ಒಂದ್ ಸ್ವಲ್ಪ ತಿಟ್ಕೊಳ್ಳಯ್ಯ, ನಾನು ಹೋಗಿ ಸಮುದ್ರದಲ್ಲಿ ಸ್ನಾನ ಮಾಡಿ ಸಂಧ್ಯಾದಿ ವಂದನೆಗಳನ್ನು ಸಮರ್ಪಣೆ ಮಾಡಿ ಬರ್ತೀನಿ ಅಂತ ಹೇಳಬೇಕಾದ್ರೆ ವಿಘ್ನೇಶ್ವರ ಕೇಳ್ತಾ ಇದ್ದಾನೆ, ನೀವು ಯಾವಾಗ ಬರ್ತೀರಾ, ಹೇಗ್ ಬರ್ತೀರಾ ಅಂತ ಕೇಳ್ತಿದ್ದಾನೆ. ಹಾಗೆ ಹೇಳ್ತಿದ್ದಾನೆ, ನೀನು ಒಂದು ಎರಡು ಮೂರು ಅಂತ ಹೇಳೋ ಹೊಳಗೆ ನಾನು ಬಂದ್ಬಿಡ್ತೀನಯ್ಯ, ನೀನು ಒಂದು ಎರಡು ಮೂರು ಅಂತ ಎಣಿಸು ಸಾಕು, ನಾ ಬರ್ತೀನಿ ಅಂತ ಹೇಳ್ಬೇಕಾದ್ರೆ ಆ ರಾವಣೇಶ್ವರ ಆ ವಿಘ್ನೇಶ್ವರನ ಮಾರು ವೇಷದಲ್ಲಿರ್ತಕ್ಕಂಥ ವಿಘ್ನೇಶ್ವರನ ಕೈಯಲ್ಲಿ ಆತ್ಮಲಿಂಗವನ್ನಿಟ್ಟಿದ್ದಾನೆ. ಆಗ ರಾವಣೇಶ್ವರ ಸ್ನಾನಕ್ಕಾಗಿ ಸಮುದ್ರ ತೀರಕ್ಕೆ ಹೋಗ್ತಿದ್ದಾನೆ. ಸಮುದ್ರದಲ್ಲಿ ಮುಳುಗುವುದಕ್ಕೆ ಹೋಗ್ತಿರ್ಬೇಕಾದ್ರೆ ರಾವಣೇಶ್ವರ ಸಮುದ್ರದಲ್ಲಿ ಆ ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿ ಒಂದು ಸಾರಿ ಮುಳುಗಿದ್ದಾನೆ ಸಮುದ್ರದಲ್ಲಿ. ಈ ವಿಘ್ನೇಶ್ವರ ಏನ್ ಮಾಡ್ತಿದ್ದಾನೆ, ರಾವಣ ಒಂದು ಅಂದಿದ್ದಾನೆ. ಆಗ ಇನ್ನೊಂದು ಸಾರಿ ಮುಳುಗಿದ್ದಾನೆ ರಾವಣೇಶ್ವರ, ರಾವಣ ಎರಡು ಅಂದ. ಇನ್ನೇನು ಮೂರನೇ ಸಾರಿ ಮುಳುಗಬೇಕೋ ಆ ಸಮುದ್ರದಲ್ಲಿ. ಮುಳುಗುತ್ತಿರೋ ಸಂದರ್ಭದಲ್ಲಿ ಈ ವಿಘ್ನೇಶ್ವರ ನಾರದ ಮಹರ್ಷಿಗಳು ಹೇಳಿದ್ರಲ್ಲ ಭೂ ಪ್ರತಿಷ್ಠಾಪನೆ ಮಾಡ್ಬೇಕಂತ, ಆ ರಾವಣ ಮೂರು ಅಂತ ಆ ಆತ್ಮಲಿಂಗವನ್ನು ಭೂ ಪ್ರತಿಷ್ಠಾಪನೆ ಮಾಡಿದ್ದಾನೆ. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಗೋಧೂಲಿ ಲಗ್ನದಲ್ಲಿ ಆತ್ಮಲಿಂಗವು ಪಶ್ಚಿಮ ಸಮುದ್ರ ತೀರದಲ್ಲಿ ಪ್ರತಿಷ್ಠಾಪನೆಯಾಗಿದೆ. ಆಗ ರಾವಣೇಶ್ವರ ಓಡೋಡಿ ಬರ್ತಿದ್ದಾನೆ, ಶಿವ ಏನಿದು ಏನಿದು ಆಚಾರ್ಯ ಅಂತ ಬರ್ತಿರ್ಬೇಕಾದ್ರೆ ಆ ಆತ್ಮಲಿಂಗವನ್ನು ಹಿಡಿದು ಮೇಲೆ ಕೆತ್ತಾ ಇರ್ಬೇಕಾದ್ರೆ ಆ ಲಿಂಗ ಆ ಹುಲ್ಲು ಕದಲದಷ್ಟು ಕೂಡ ಕದಲಲಿಲ್ಲ, ಅಲುಗಾಡಲಿಲ್ಲ ಆತ್ಮಲಿಂಗವು. ಆಗ ತನ್ನ ಭುಜವನ್ನಾಕಿ ಆ ಲಿಂಗವನ್ನು ಮೇಲೆ ಕೆತ್ತಿದ್ದಾನೆ.
ಆಗ ಆ ಕ್ಷೇತ್ರಕ್ಕೆ ಮಹಾಬಲೇಶ್ವರ ಕ್ಷೇತ್ರವೆಂಬಕ್ಕಂತ ಹೆಸರು ಬಂದಿದೆ. ಯಾವಾಗಾದ್ರೆ ಆ ವಿನಾಯಕ ಆ ವಿಘ್ನೇಶ್ವರ ಆತ್ಮಲಿಂಗವನ್ನು ಆ ಪಶ್ಚಿಮ ಸಮುದ್ರ ತೀರದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾನೋ ಆ ಪ್ರಾಂತಕ್ಕೆ ಆ ಕ್ಷೇತ್ರಕ್ಕೆ ಭೂಕೈಲಾಸ ಕ್ಷೇತ್ರ ಎಂಬತಕ್ಕಂತ ಹೆಸರು ಬಂದಿದೆ. ಆಗ ಎಷ್ಟು ಮೇಲೆ ಕೆತ್ತಿದ್ರು ಕೂಡ ಆತ್ಮಲಿಂಗ ಬರೆದಿರೋ ಕಾರಣ ಆ ರಾವಣೇಶ್ವರ ಏನ್ ಮಾಡ್ತಿದ್ದಾನೆ, ಇಲ್ಲ ಇನ್ನು ನನ್ನ ಪ್ರಾಣವನ್ನು ಇಲ್ಲೇ ಬಿಟ್ಟು ಬಿಡ್ಬೇಕಂತ ಏನ್ ಮಾಡ್ತಿದ್ದಾನಂದ್ರೆ ತನ್ನ ತಲೆಯನ್ನ ತಗೊಂಡು ಹೋಗಿ ಆತ್ಮಲಿಂಗಕ್ಕೆ ಒಂದೇ ಸಾರಿ ಢಮ್ ಅಂತ ಹೊಡಿತಾ ಇದ್ದಾನೆ. ಹೊಡಿತಾ ಇರ್ಬೇಕಾದ್ರೆ ಓಹೋ ನಾರದ ಮಹರ್ಷಿಗಳು ಕಂಡಿದ್ದಾರೆ, ರಾವಣೇಶ್ವರ ಹೀಗೆ ಪ್ರಾಣ ಬಿಟ್ರೆ ಹೇಗೆ, ಇನ್ನ ಆ ಶ್ರೀರಾಮಚಂದ್ರ ಹುಟ್ಲಿಲ್ಲ, ತ್ರೇತಾಯುಗ ಪ್ರಾರಂಭವಾಗಿಲ್ಲಲ್ಲ, ಇಲ್ಲೇ ಇವನು ಮರಣಿಸಿದ್ರೆ ಹೆಂಗೆ ಅಂತ ಹೇಳ್ತಾ ಏನ್ ಮಾಡ್ತಿದ್ದಾನಂದ್ರೆ ನಾರದ ಮಹರ್ಷಿಗಳು ನೇರವಾಗಿ ಆ ಲಂಕಾನಗರಕ್ಕೆ ಹೋಗಿ ತಾಯಿಯಾಗಿರ್ತಕ್ಕಂಥ ಕೈಕಸಿಯನ್ನ ಮಂಡೋದರಿಯನ್ನ ಕರ್ಕೊಂಡು ನೇರವಾಗಿ ಬರ್ತಿರ್ಬೇಕಾದ್ರೆ ಈಗ ಆ ಕೈಕಸಿ ರಾವಣೇಶ್ವರನ ಕಂಡು ಹೇಳ್ತಾ ಇದ್ದಾಳೆ, ಕುಮಾರ ರಾವಣ ನಿನ್ನ ಭಕ್ತಿಯಿಂದ ಕೈಲಾಸದಲ್ಲಿರ್ತಕ್ಕಂಥ ಆತ್ಮಲಿಂಗವು ಭೂಲೋಕಕ್ಕೆ ಬಂದಿದೆ. ಅಯ್ಯ ನಾನು ಇಲ್ಲೇ ಶಿವನ ಬಗ್ಗೆ ಪೂಜೆಯನ್ನ ಆಚರಿಸಿ ತಪವನ್ನ ಆಚರಿಸಿ ನಾನು ಮೋಕ್ಷ ಮಾರ್ಗಕ್ಕೆ ದಾರಿ ಮಾಡ್ಕೊಳ್ತೀನಯ್ಯ ಇನ್ನ ಸಾಕು ಅಂತ ಹೇಳ್ತಾ ಇರ್ಬೇಕಾದ್ರೆ ಆಗ ಪಾರ್ವತಿ ಪರಮೇಶ್ವರರು ಇಬ್ಬರು ಕೂಡ ಪ್ರತ್ಯಕ್ಷವಾಗಿದ್ದಾರೆ. ಆಗ ಪರಮೇಶ್ವರ ಮಾತನಾಡ್ತಾ ಇದ್ದಾನೆ, ಓ ರಾವಣ ನೀನು ನನ್ನ ಮಹಾಭಕ್ತನಯ್ಯ, ಕೈಲಾಸದಲ್ಲಿರ್ತಕ್ಕಂಥ ಆತ್ಮಲಿಂಗವು ಭೂಲೋಕಕ್ಕೆ ಬರಬೇಕಾದ್ರೆ ನೀನೇ ಕಾರಣ, ಹಾಗಿರೋದ್ರಿಂದ ಕೈಕಸಿ ನಿನಗೆ ಏನು ಬರಬೇಕು ಕೇಳ್ತಾಯಿ ಅಂತ ಹೇಳ್ತಿರ್ಬೇಕಾದ್ರೆ ಕೈಕಸಿ ಅಂತಿದ್ದಾಳೆ, ಸ್ವಾಮಿ ಈ ಕ್ಷೇತ್ರದ ಮಹಿಮೆಯನ್ನು ಯಾರು ಕೇಳ್ತಾರೋ, ಈ ಕಥೆಯನ್ನು ಯಾರು ವೀಕ್ಷಿಸ್ತಾರೋ, ಯಾರು ಶ್ರವಣ ಜ್ಞಾನದಿಂದ ಭಕ್ತಿಯಿಂದ ಸ್ಮರಿಸ್ತಾರೋ ಅಂತವರಿಗೆ ಗೋಕರ್ಣ ಕ್ಷೇತ್ರದ ಪೂರ್ಣ ಫಲ ಸಿಗಬೇಕು, ಲಿಂಗ ಪ್ರತಿಷ್ಠಾಪನೆ ಮಾಡತಕ್ಕಂತ ಫಲ ಸಿಗಬೇಕು ಅಂತ ಹೇಳ್ತೇ ವರವನ್ನು ಕೋರ್ತಾ ಇರ್ಬೇಕಾದ್ರೆ ಪಾರ್ವತಿ ಪರಮೇಶ್ವರ ಇಬ್ಬರು ಕೂಡ ತತಸ್ತು ಅಂದಿದ್ದಾರೆ. ಹಾಗಾಗಿ ಕೈಕಸಿ ಗೋಕರ್ಣ ಕ್ಷೇತ್ರದಲ್ಲಿರ್ತಕ್ಕಂಥ ಆತ್ಮಲಿಂಗಕ್ಕೆ ಪೂಜೆಯನ್ನ ಆಚರಿಸ್ತಾ ತನ್ನ ಜೀವನವನ್ನೆಲ್ಲ ಕೂಡ ಅಲ್ಲೇ ಕಳೆದಿದ್ದಾಳೆ ಆ ಕೈಕಸಿ. ಈ ಕಥೆಯನ್ನು ಕೇಳಿದಂತ ಎಲ್ಲ ಭಕ್ತಾದಿಗಳಿಗೆ ಆ ಪರಮಾತ್ಮ ಇಷ್ಟಾರ್ಥಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಮಂಗಳವನ್ನು ಹಾಡ್ತಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಈ ಕಥೆಯಲ್ಲಿ ಮಂಗಳವನ್ನು ಪಾಡೋಣ.

0: ಈಗ ನಮ್ಮನ್ನು ಸಂಪರ್ಕಿಸಬೇಕಾದ್ರೆ ಹರಿಕಥೆಗಳನ್ನು ಹಳ್ಳಿ ಹಳ್ಳಿಯಲ್ಲೂ ಕರ್ನಾಟಕ, ಆಂಧ್ರ, ತಮಿಳುನಾಡು ಮೂರು ರಾಜ್ಯಗಳಲ್ಲೂ ಕೂಡ ಹರಿಕಥೆಯನ್ನು ಉಣಬಡಿಸ್ತಾ ಇದ್ದೀರಿ. ನಮ್ಮನ್ನು ಸಂಪರ್ಕಿಸಬೇಕಾದ್ರೆ ನಮ್ಮ ದೂರವಾಣಿ ಸಂಖ್ಯೆ 7892620878 ನಮ್ಮನ್ನು ಸಂಪರ್ಕಿಸಿ.
1: ಪ್ರಿಯ ಕೇಳುಗರೆ, ಇದುವರೆಗೂ ಕೇಳಿದರಲ್ಲವೇ, ನವವಿಧ ಭಕ್ತಿ ಮಾರ್ಗಗಳಲ್ಲಿ ಆತ್ಮನಿವೇದನೆ ಎಂಬ ಭಕ್ತಿ ಮಾರ್ಗ ಯಾವುದೇ ಪೂಜಾ ಸಾಮಗ್ರಿಗಳಿಲ್ಲದೆ ಆತ್ಮದಿಂದ ನಿವೇದಿಸುವ ಪರಮಾತ್ಮನನ್ನು ಕಾಣುವ ಸುಲಭ ಮಾರ್ಗ ಅಂತ ತುಂಬಾ ಅರ್ಥಪೂರ್ಣವಾದ ಮಾಹಿತಿಯನ್ನ ಶ್ರೀಯುತ ಬಲರಾಮರವರು ತಿಳಿಸಿಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಧನ್ಯವಾದ ಸರ್.
2: The early years of life determine how much a child will develop mentally and how far they will progress in life. At our Anganwadis, children grow and develop with proper nutrition, plenty of love, fresh hot meals and learning through play. At the same time, under the Pradhan Mantri Matru Vandana Yojana, the eligible financial assistance is being deposited directly into mothers' bank accounts, ensuring safe motherhood. With the resolve of Hamari Anganwadi, Hamari Zimmedari, the 9th Rashtriya Poshan Maah is being celebrated from 9th September 2026 to 8th October 2026.
3: Desh ke har gareeb, har vyakti tak poshan pahunchana bhi sarkar ki prathmikta hai.
2: Connect with your nearest Anganwadi today, because Hamari Anganwadi hai, Hamari Zimmedari.

ಆತ್ಮೀಯ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ಅಂಕುಶ. ಕೇಳುಗರೆ, ಈ ದಿನದ ಕಾರ್ಯಕ್ರಮದಲ್ಲಿ ನಾವು ಶಾತವಾಹನರ ಇತಿಹಾಸದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಕರ್ನಾಟಕವನ್ನು ಆಳಿದ ಮೊದಲ ಹಿರಿಯ ಐತಿಹಾಸಿಕ ಸಾಮ್ರಾಜ್ಯದ ಸಂಸ್ಥಾಪಕರು ಶಾತವಾಹನರು. ಆರಂಭದಲ್ಲಿ ಅವರು ಮೌರ್ಯರ ಸಾಮಂತರಾಗಿದ್ದರು. ಮೌರ್ಯರ ಪತನದ ನಂತರ ಸ್ವತಂತ್ರರಾಗಿ ಶಾತವಾಹನ ವಂಶವನ್ನು ಸ್ಥಾಪಿಸಿದರು. ಪೈತಾನ್ ಅವರ ರಾಜಧಾನಿಯಾಗಿತ್ತು. ಅವರು ಸುಮಾರು 460 ವರ್ಷಗಳ ಕಾಲ ಕರ್ನಾಟಕವನ್ನಾಳಿದರು. ಅವರ ಸಾಮ್ರಾಜ್ಯವು ದಕ್ಷಿಣ ಭಾರತವಲ್ಲದೆ ಉತ್ತರ ಭಾರತಕ್ಕೂ ವ್ಯಾಪಿಸಿತ್ತು. ಕರ್ನಾಟಕದ ಬಹುಭಾಗಗಳನ್ನು ಅವರು ಆಳಿದರು. ಶಾತಕರ್ಣಿ, ಗೌತಮಿ ಪುತ್ರ, ಪುಲಮಾಯಿ, ಯಜ್ಞಶ್ರೀಗಳು ಈ ವಂಶದ ಮುಖ್ಯ ದೊರೆಗಳು. ಅವರು ವೈದಿಕ ಧರ್ಮದ ಪೋಷಕರು, ದಕ್ಷ ಆಡಳಿತಗಾರರು, ಕಲೆ ಸಾಹಿತ್ಯ ಧರ್ಮಗಳ ಪೋಷಕರಾಗಿ ಉತ್ತರ ಮತ್ತು ದಕ್ಷಿಣ ಭಾರತಗಳ ನಡುವೆ ಮೊದಲಿಗೆ ಸಾಂಸ್ಕೃತಿಕ ಐಕ್ಯತೆಯನ್ನು ತಂದು ಬೃಹತ್ ಭಾರತಕ್ಕೆ ತಲಹದಿ ಹಾಕಿದರು. ಅವರ ಆಶ್ರಯದಲ್ಲಿ ಬೌದ್ಧ ಧರ್ಮ ಮತ್ತು ಪ್ರಾಕೃತ ಭಾಷೆಗಳು ವಿಪುಲವಾಗಿ ಬೆಳೆದವು. ಇವೆಲ್ಲವುಗಳ ಸಂಗಮ ಎಂಬಂತೆ ಕ್ರಿಸ್ತಶಕ 278 ಶಾಲಿವಾಹನ ಶಕೆಯನ್ನು ಆರಂಭಿಸಿದರು. ಶಾತವಾಹನರು ಮಧ್ಯ ಏಷ್ಯಾದಿಂದ ಆಕ್ರಮಣಗಳಿಗೆ ತಡೆದುಕೊಂಡು ಎಂದೂ ಸೋಲದೆ ದೊಡ್ಡ ಮತ್ತು ಪ್ರಬಲ ಸಾಮ್ರಾಜ್ಯದ ಆಳ್ವಿಕೆ ಮಾಡಿದರು. ಅವರು ವಿಷ್ಣುವಿನ ಆರಾಧಕರು ಮತ್ತು ಶಿವ, ಗೌರಿ, ಇಂದ್ರ, ಸೂರ್ಯ ಮತ್ತು ಚಂದ್ರ ಇತರ ಅವತಾರಗಳು ಅವರ ದೇವಸ್ಥಾನಗಳಲ್ಲಿ ಕಾಣಬರುವವು. ಶಾತವಾಹನರು ವಿಶ್ವದಲ್ಲಿ ವೈದಿಕ ಸಂಸ್ಕೃತಿ, ಭಾಷೆ ಮತ್ತು ಧರ್ಮ ವ್ಯಾಪಿಸುವಂತೆ ಮಾಡಿದ್ದಾರೆ. ಅವರ ನಾಣ್ಯಗಳಲ್ಲಿ ಅಡುಗುಗಳ ಚಿತ್ರಗಳನ್ನು ನೋಡಿ ವಿದೇಶ ವ್ಯಾಪಾರದಲ್ಲಿ ಕೂಡ ಅವರು ಮುಂದಿದ್ದರು ಎಂಬುದನ್ನು ತಿಳಿಯಬಹುದು. ಇನ್ನು ಶಾತವಾಹನರ ಮೂಲದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಇವರ ಮೂಲದ ಬಗ್ಗೆ ವಿದ್ವಾಂಸರಲ್ಲಿ ಎರಡು ಅಭಿಪ್ರಾಯಗಳಿವೆ. ಮೊದಲನೆಯದು ತೆಲುಗು ಮೂಲ. ಇವರು ಆಂಧ್ರಪ್ರದೇಶದ ಕೆಲವು ಭಾಗಗಳನ್ನು ಆಳುತ್ತಿದ್ದು ಮೌರ್ಯ ಸಾಮ್ರಾಜ್ಯದ ಸಾಮಂತರಾಗಿ ಅವರ ಪತನ ನಂತರ ಸ್ವತಂತ್ರಗೊಂಡರು. ಈ ಸಿದ್ಧಾಂತದ ವಾದಕರು ಪ್ರೊಫೆಸರ್ ವಿ.ಎ. ಸ್ಮಿತ್ ಮತ್ತು ಭಂಡಾರ್ಕರ್. ಇವರ ಪ್ರಕಾರ ಶಾತವಾಹನರ ನೆಲೆ ಶ್ರೀಕಾಕುಳಂ, ಕೃಷ್ಣ, ಗುಂಟೂರು, ಪೈತಾನ್ಗಳು. ನಾಣ್ಯಗಳಲ್ಲಿ ಮತ್ತು ಶಾಸನಗಳಲ್ಲಿ ಇವರನ್ನು ಆಂಧ್ರರೆಂದು, ಸ್ಕಂದ ಪುರಾಣದಲ್ಲಿಯೂ ಇವರನ್ನು ಆಂಧ್ರರೆಂದು ಕರೆಯಲಾಗಿದೆ. ಇನ್ನು ಎರಡನೆಯದು ಕನ್ನಡ ಮೂಲ. ಕೆ.ಪಿ. ಜಯಸ್ವಾಲ್ ರವರ ಪ್ರಕಾರ ಇವರು ಕನ್ನಡ ನಾಡಿಗೆ ಸೇರಿದವರು. ಹಿರೆ ಅಡಗಲಿಯಲ್ಲಿ ದೊರೆತಿರುವ ಶಾಸನವು ಇವರು ಕನ್ನಡಿಗರೆಂಬುದನ್ನು ಹೇಳುತ್ತದೆ. ಉತ್ತರದ ಮೈಸೂರನ್ನು ಆಲ ಮತ್ತು ಇತರ ದೊರೆಗಳು ಆಳುತ್ತಿದ್ದರು. ಇನ್ನು ಶಾತವಾಹನರ ಪ್ರಮುಖ ಸಾಮ್ರಾಟರ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಸಿಮುಕನ ಸಾಧನೆಗಳು. ಸಿಮುಕ ಈ ವಂಶದ ಸ್ಥಾಪಕ. ಪೈತಾನ್ ಇವರ ರಾಜಧಾನಿ. ಕ್ರಿಸ್ತಪೂರ್ವ 235 ಇವನು ಮೌರ್ಯರ ದೊರೆ ಸುಶೀಮನನ್ನು ಕೊಂದು ಸ್ವತಂತ್ರನಾದನು. ನಾನಾಘಾಟ್ ಶಾಸನ ಇವನನ್ನು ರಾಜಸಿಮುಖ ಶಾತವಾಹನ ಎಂದು ವರ್ಣಿಸಿದೆ. ಇವನು 23 ವರ್ಷಗಳ ಕಾಲ ರಾಜ್ಯವಾಳಿದನು. ನಂತರ ಅವನ ತಮ್ಮ ಕೃಷ್ಣನು 10 ವರ್ಷ ರಾಜ್ಯವಾಳಿದನು. ಈತ ನಾಸಿಕ್ನವರೆಗೆ ಸಾಮ್ರಾಜ್ಯವನ್ನು ವಿಸ್ತರಿಸಿದನು. ಈತ ನಾಸಿಕ್ನಲ್ಲಿ ಬೌದ್ಧ ದೇವಾಲಯವನ್ನು ನಿರ್ಮಿಸಿದನು. ಶ್ರೀಕಾಕುಲಂ ಸಿಮುಕನ ರಾಜಧಾನಿಯಾಗಿತ್ತು. ಅವರು ಮಧ್ಯಪ್ರದೇಶದ ಮೇಲೆ ಶಾತವಾಹನರ ನಿಯಮ ವಿಸ್ತರಿಸಲಾಯಿತು. ನಂತರ 1 ಶಾತಕರ್ಣಿಯ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಈತ ಕ್ರಿಸ್ತಪೂರ್ವ 194 ಅಧಿಕಾರಕ್ಕೆ ಬಂದನು. ಇವನು ಆರಂಭ ಶಾತವಾಹನರಲ್ಲಿ ಅತಿ ಪ್ರಬಲ ದೊರೆ. ಇವನು ಅನುಪ, ಮಾಲ್ವಾ, ವಿದರ್ಭಗಳನ್ನು ಗೆದ್ದು ವಿಂಧ್ಯ ಪರ್ವತದಿಂದ ಕೊಂಕಣದವರೆಗೆ ಅಗಲಿಸಿದನು. ಆತ ಅಶ್ವಮೇಧ ಮತ್ತು ರಾಜಸೂಯ ಯಾಗಗಳನ್ನು ಆಚರಿಸಿದನು. ಅಪ್ರತಿಹಿತ ಇವನ ಬಿರುದು. ಇವನು ಆದ ಮೇಲೆ 2 ಶಾತಕರ್ಣಿ ಸುಮಾರು 56 ವರ್ಷ ನಾಡನ್ನಾಳಿದನು. ಈತ ತೆಲಂಗಾಣ, ಪಶ್ಚಿಮದ ಮಹಾ, ಅತಿಗುಂಪ, ಕಲ್ಪರಹದಲ್ಲಿ ಈ ಬಗೆಯಾಗಿ ಉಲ್ಲೇಖಿಸುತ್ತಾನೆ. ಮಾಡಿದ ಕಲಿಂಗದ ದೊರೆ ಕಾರವೆಲ್ಲನೊಡನೆ ಕಾಲಗ ಮಾಡಿ ಕಲಿಂಗವನ್ನು ತನ್ನದಾಗಿಸಿಕೊಂಡನಂತೆ. ನಂತರ ಆಲನ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಆಲ 1 ಶಾತಕರ್ಣಿಯ ನಂತರದ ದೊರೆ. ಈತನು ತನ್ನ ಪೂರ್ವಜಿಕರು ಕೊಟ್ಟ ರಾಜ್ಯವನ್ನು ಹಾಗೆ ತನ್ನ ನಂತರದ ಅರಸುಗಳಿಗೆ ಕೊಟ್ಟು ಒಳ್ಳೆಯ ರಾಜ ಎನಿಸಿಕೊಂಡಿದ್ದಾನೆ. ಪ್ರಾಕೃತ ಭಾಷೆಯಲ್ಲಿ ಗಾತ ಸಪ್ತಶತಿ ಕೃತಿ ಬರೆದನು. ಆಲನು ಶ್ರೀಲಂಕಾದ ಮೇಲೆ ದಾಳಿ ಮಾಡಿದನು. ನಂತರ ಗೌತಮಿ ಪುತ್ರ ಶಾತಕರ್ಣಿ. ಈತನ ಬಗ್ಗೆ ತಿಳಿದುಕೊಳ್ಳುವುದಾದರೆ,
ಈತ ಶಾತವಾಹನರ ವಂಶದಲ್ಲೇ ಅತ್ಯಂತ ಪ್ರಸಿದ್ಧ ರಾಜ. ಇವನು ಆಡಳಿತಕ್ಕೆ ಬರುವ ಮುನ್ನ ತುಂಬಾ ಬಲಶಾಲಿಗಳಾಗಿದ್ದ ಪಲ್ಲವರು ಶಾತವಾಹನರ ಉತ್ತರ ಪ್ರದೇಶದ ಕೆಲವು ಭಾಗಗಳನ್ನು ಆಕ್ರಮಿಸಿಕೊಂಡಿದ್ದರು. ನಂತರ ಗೌತಮಿ ಪುತ್ರ ಶಾತಕರ್ಣಿ ನಹಪಾನನನ್ನು ಸೋಲಿಸಿ ಆ ಪ್ರದೇಶಗಳನ್ನು ಮತ್ತೆ ಹಿಂದಕ್ಕೆ ಪಡೆದರು. ಇದರಿಂದಾಗಿ ಶಾತವಾಹನರು ತಮ್ಮ ವೈಭವದ ಆಡಳಿತವನ್ನು ಮುಂದುವರಿಸಲು ಸಾಧ್ಯವಾಯಿತು. ಈತನ ವಿಜಯಗಳ ನೆನಪಿಗಾಗಿ ಇವನ ತಾಯಿ ಗೌತಮಿ ನಾಸಿಕ್ನಲ್ಲಿ ಒಂದು ಶಾಸನವನ್ನು ಬರೆಸಿದರು. ಶಕವಂಶದ ಮೇಲಿನ ವಿಜಯದ ಸಂಕೇತವಾಗಿ ಶಾಲಿವಾಹನ ಶಕೆಯನ್ನು ಪ್ರಾರಂಭಿಸಿದರು. ನಂತರ ಇವರು ನೀಡಿರುವಂತಹ ಸಾಂಸ್ಕೃತಿಕ ಕೊಡುಗೆಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ ಕರ್ನಾಟಕಕ್ಕೆ ಶಾತವಾಹನರ ಕೊಡುಗೆಗಳು ಬಹಳ ಅಪಾರವಾದದ್ದು. ಅದರಲ್ಲೂ ಸಾಂಸ್ಕೃತಿಕ ಕೊಡುಗೆಗಳು ಗಣನೀಯವಾದದ್ದೇ. ಅಂತಹ ಅಪೂರ್ವ ಸಾಧನೆ ಹಾಗೂ ಸಾಧಕರ ಕಿರು ಪರಿಚಯವನ್ನು ಈಗ ತಿಳಿದುಕೊಳ್ಳೋಣ. ಮೊದಲಿಗೆ ಇವರ ಆಡಳಿತದ ಬಗ್ಗೆ ತಿಳಿದುಕೊಳ್ಳುವುದಾದರೆ ಶಾತವಾಹನರು ಮೌರ್ಯ ಸಾಮ್ರಾಜ್ಯದ ಆಡಳಿತ ಪದ್ಧತಿಯನ್ನು ಅನುಸರಿಸಿದರು. ರಾಜನೇ ರಾಜ್ಯದ ಮುಖ್ಯಸ್ಥ, ಅವನನ್ನು ಕುಮಾರನ್, ರಾಜನ್, ಸ್ವಾಮಿನ್, ರಾಜರಾನೋ ಎಂಬ ನಾನಾ ಹೆಸರುಗಳಿಂದ ಕರೆಯುತ್ತಿದ್ದರು. ರಾಣಿಯರು ಕೆಲವೊಮ್ಮೆ ಅವರ ಆಡಳಿತದಲ್ಲಿ ಭಾಗಿಯಾಗುತ್ತಿದ್ದರು. ರಾಜರು ಮುಖ್ಯ ನಿರ್ಣಯಗಳನ್ನು ಮಂತ್ರಾಲೋಚನಾ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ ಕೈಗೊಳ್ಳುತ್ತಿದ್ದರು. ರಾಜನ ನೆರವಿಗೆ ಮಂತ್ರಿ ಮಂಡಲವಿತ್ತು. ಅದರ ಮುಖ್ಯ ಅಧಿಕಾರಿಗಳೆಂದರೆ ಅಮಾತ್ಯ, ಪ್ರಾಂತ್ಯಗಳ ರಾಜ್ಯಪಾಲ ರಾಜಮಾತ್ಯ, ರಾಜನ ಆಪ್ತ ಸಲಹೆಗಾರ ಮಹಾಮಾತ್ರ, ಮುಖ್ಯ ಕಾರ್ಯಗಳ ನಿರ್ವಾಹಕ, ಬಂಡಗಾರಿಕಾ ಸರಕು ಸರಂಜಾಮುಗಳ ಮೇಲ್ವಿಚಾರಕ, ಎರಣಿಕ, ಕೋಶಾಧ್ಯಕ್ಷ, ಮಹಾಸೇನಾಪತಿ ಸೈನ್ಯದ ಮೇಲ್ವಿಚಾರಕ, ಮಹಾಸಂಧಿ ವಿಗ್ರಹಿ, ವಿದೇಶಾಂಗ ವ್ಯವಹಾರದ ಪ್ರಕ್ರಿಯೆ ನಿರ್ವಹಣೆ ಇವರಲ್ಲದೆ ಇನ್ನೂ ಪಾರುಪತ್ಯಗಾರ, ಅಕ್ಕಸಾಲಿಗ, ನಾಣ್ಯ ಮುದ್ರೆ ಹಾಗೂ ಇನ್ನಿತರೆ ಇದ್ದರೆಂದು ಶಾಸನಗಳು ಹೇಳಿವೆ. ನಂತರ ಇವರ ಸಾಮಾಜಿಕ ಸ್ಥಿತಿಯ ಬಗ್ಗೆ ತಿಳಿದುಕೊಳ್ಳುವುದಾದರೆ ಶಾತವಾಹನ ಸಮಾಜವು ವೃತ್ತಿ ಮೇಲೆ ಆಧರಿಸಿದ ಅನೇಕ ಜಾತಿ ಹಾಗೂ ಉಪಜಾತಿಗಳಾಗಿ ವಿಂಗಡಿಸಲಾಗಿತ್ತು. ಸಮಾಜದಲ್ಲಿ ಅವಿಭಕ್ತ ಕುಟುಂಬ ಮತ್ತು ಅಂತರ್ಜಾತಿ ವಿವಾಹ ಪದ್ಧತಿಗಳು ರೂಢಿಯಲ್ಲಿದ್ದವು. ಇಲ್ಲಿಗೆ ಬಂದ ವಿದೇಶಿಗಳಾದ ಯಮನ, ಶಕ, ಗ್ರೀಕರು ಹಿಂದೂ ಸ್ತ್ರೀಯರನ್ನು ವಿವಾಹವಾಗಿ ಹಿಂದೂ ಸಂಸ್ಕೃತಿಯ ಪೋಷಕರಾಗಿ ಭಾರತೀಕರಣ ಸಾಧಿಸಿದುದು ಅವರ ಸಮಾಜದ ವಿಶಿಷ್ಟ ಲಕ್ಷಣ. ಶಾತವಾಹನರ ಸಮಾಜವನ್ನು ಮಹಾರಥಿ, ಮಹಾಭೋಜಕ, ಸೇನಾಪತಿ ಮತ್ತು ಸಾಮಾನ್ಯ ವರ್ಗಗಳೆಂಬ ನಾಲ್ಕು ಭಾಗಗಳಾಗಿ ವಿಂಗಡಣೆಯಾಗಿತ್ತು. ರಾಜರು ಅಶ್ವಮೇಧ ಮತ್ತು ರಾಜಸೂಯ ಯಾಗಗಳನ್ನು ಆಚರಿಸುತ್ತಿದ್ದರು. ಹಾಗೂ ಇವರ ಆರ್ಥಿಕ ಸ್ಥಿತಿಯ ಬಗ್ಗೆ ತಿಳಿದುಕೊಳ್ಳುವುದಾದರೆ ಕೃಷಿ ಶಾತವಾಹನರ ಮುಖ್ಯ ಕಸುಬಾಗಿತ್ತು. ಭೂಕಂದಾಯವು ರಾಜ್ಯದ ಮುಖ್ಯ ಆದಾಯ ಮೂಲವಾಗಿತ್ತು. ಅವರು ರೋಮ್ನೊಂದಿಗೆ ವ್ಯಾಪಾರ ಸಂಬಂಧ ಹೊಂದಿದ್ದರೆಂದು ಚಂದ್ರವಳ್ಳಿಯಲ್ಲಿ ದೊರೆತಿರುವ ರೋಮಿನ ನಾಣ್ಯಗಳು ಹೇಳುತ್ತವೆ. ಅಲ್ಲಿಗೆ ವಜ್ರ, ಮುತ್ತು, ಬೆಳ್ಳಿ ಆಭರಣಗಳು, ಮೆಣಸು, ಶ್ರೀಗಂಧ, ಏಲಕ್ಕಿ, ಸಾಂಬಾರ್ ಪದಾರ್ಥ

ಸರಕುಗಳು ರಫ್ತಾಗುತ್ತಿದ್ದು ಮತ್ತು ಇಲ್ಲಿಗೆ ಮದ್ಯ, ತಾಮ್ರ, ಸೀಸೆ, ಗಾಜು ಮುಂತಾದವುಗಳು ಆಮದಾಗುತ್ತಿದ್ದವು. ಇದರಿಂದಾಗಿ ವಿದೇಶಿಗಳಿಂದ ಇಲ್ಲಿಗೆ ಅಪಾರ ಸಂಪತ್ತು ಅರಿದು ಬಂದಿತ್ತು. ನಂತರ ಇವರ ನಾಣ್ಯಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಶಾತವಾಹನರು ದಿನಾರ, ಸುವರ್ಣ ಎಂಬ ಚಿನ್ನದ, ಕುಶನ ಎಂಬ ಬೆಳ್ಳಿ ಮತ್ತು ಇತರೆ ಕರ್ಷಪನ, ಧ್ರಮ್ಮ, ಪನ, ಗದ್ಯನ ಎಂಬ ನಾಣ್ಯಗಳನ್ನು ಚಲಾವಣೆಗೆ ತಂದರು. ಅವು ಹಡಗು ರಾಜನ ಚಿತ್ರಗಳನ್ನೊಳಗೊಂಡಿವೆ. ನಂತರ ಇವರ ಧಾರ್ಮಿಕ ಸ್ಥಿತಿಯ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಶಾತವಾಹನರು ವೈದಿಕ ಧರ್ಮದ ಅನುಯಾಯಿಗಳು. ಅವರ ಕಾಲದಲ್ಲಿ ಸೂರ್ಯ, ಚಂದ್ರ, ಶಿವ, ವಿಷ್ಣು, ಲಕ್ಷ್ಮಿ, ಗೌರಿ, ವಾಸುದೇವರ ಆರಾಧನೆ ರೂಢಿಯಲ್ಲಿತ್ತು. ವೇದಗಳು, ಪುರಾಣಗಳು, ಮಹಾಕಾವ್ಯಗಳು ಅವರ ಕಾಲದಲ್ಲಿ ಅನುಸರಣೆಯಲ್ಲಿದ್ದವು. ನಾನಾಘಾಟ್ ಶಾಸನದಲ್ಲಿ ಎರಡನೇ ಶಾತಕರ್ಣಿ ಬ್ರಾಹ್ಮಣರಿಗೆ ಗೋದಾನ ಮಾಡಿದ ವಿಷಯವಿದೆ. ಶಾತವಾಹನರು ಜೈನ ಧರ್ಮ ಪೋಷಕರು ಆಗಿದ್ದು ಅವರ ಆಶ್ರಯದಲ್ಲಿ ಅನೇಕ ಜೈನ ಪಂಡಿತರು ಇದ್ದರು. ಅವರು ವೈದಿಕ ಧರ್ಮದ ಪೋಷಕರು, ದಕ್ಷ ಆಡಳಿತಗಾರರು, ಕಲೆ ಸಾಹಿತ್ಯ ಧರ್ಮಗಳ ಪೋಷಕರಾಗಿ ಉತ್ತರ ಮತ್ತು ದಕ್ಷಿಣ ಭಾರತಗಳ ನಡುವೆ ಮೊದಲಿಗೆ ಸಾಂಸ್ಕೃತಿಕ ಐಕ್ಯತೆಯನ್ನು ತಂದು ಬೃಹತ್ ಭಾರತಕ್ಕೆ ತಳಹದಿ ಹಾಕಿದರು. ಅವರ ಆಶ್ರಯದಲ್ಲಿ ಬೌದ್ಧ ಧರ್ಮ ಮತ್ತು ಪ್ರಾಕೃತ ಭಾಷೆಗಳು ವಿಪುಲವಾಗಿ ಬೆಳೆದವು. ಅವರು ದಕ್ಷ ಆಡಳಿತಗಾರರು, ಕಲೆ ಸಾಹಿತ್ಯ ಧರ್ಮಗಳ ಪೋಷಕರಾಗಿ ಉತ್ತರ ಮತ್ತು ದಕ್ಷಿಣ ಭಾರತಗಳ ನಡುವೆ ಮೊದಲಿಗೆ ಸಾಂಸ್ಕೃತಿಕ ಐಕ್ಯತೆಯನ್ನು ತಂದು ಬೃಹತ್ ಭಾರತಕ್ಕೆ ತಳಹದಿ ಹಾಕಿದರು. ಅವರ ಆಶ್ರಯದಲ್ಲಿ ಬೌದ್ಧ ಧರ್ಮ ಮತ್ತು ಪ್ರಾಕೃತ ಭಾಷೆಗಳು ವಿಪುಲವಾಗಿ ಬೆಳೆದವು. ಹಾಗೂ ಇವರ ಸಾಹಿತ್ಯದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಪ್ರಾಕೃತ ಮತ್ತು ಸಂಸ್ಕೃತಗಳು ಶಾತವಾಹನರ ಪೋಷಣೆಯಲ್ಲಿದ್ದವು. ಪ್ರಾಕೃತ ಅವರ ರಾಜ್ಯ ಭಾಷೆಯಾಗಿತ್ತು. ಅವರ ಶಾಸನಗಳು ಪ್ರಾಕೃತದಲ್ಲಿವೆ. ಅಂದು ರಚನೆಯಾದ ಮುಖ್ಯ ಕೃತಿಗಳೆಂದರೆ ಕುಂದಾಚಾರ್ಯನ ಪ್ರಬೃತ್ತ ಸಾರ, ರಾಯಣ ಸಾರ, ಸಮಯ ಸಾರ, ಪ್ರವಚನ ಸಾರ ಮತ್ತು ದ್ವಾದಶಮಾ ಪ್ರೇಕ್ಷಾ ಎಂಬ ಕೃತಿಗಳನ್ನು ಪ್ರಾಕೃತದಲ್ಲಿ ರಚಿಸಿದರು. ಹಲವು ಶಾಸನಗಳು ಸಹ ರಚನೆಯಾಗಿವೆ. ನಂತರ ಇವರ ಕಾಲದ ವಾಸ್ತುಶಿಲ್ಪದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಸಿಮುಖ ನಾಸಿಕ್ನಲ್ಲಿ ಬೌದ್ಧ ದೇವಾಲಯವನ್ನು ನಿರ್ಮಿಸಿದನು. ಸಂಚಿ ಮತ್ತು ಅಮರಾವತಿ ಕಲೆ ಪ್ರಮುಖವಾಗಿ ಬೆಳೆದು ಬಂದಿತ್ತು. ಈ ಕಲೆಯು ಕೆಂಪು ಶಿಲೆಯಿಂದ ಕೂಡಿತ್ತು. ಕಾರ್ಲೆಯಲ್ಲಿನ ಚೈತ್ಯಾಲಯ, ಹನುಮಕೊಂಡ, ಜಗ್ಗಯ್ಯನ ಪೇಟೆ ಇವರ ಕಲೆ ಮತ್ತು ವಾಸ್ತುಶಿಲ್ಪ ಉದಾಹರಣೆಗಳು. ಸಂಜಯ್ ಸ್ತೂಪ ಇವರ ಕೊಡುಗೆ. ಕೇಳುಗರೆ, ಇದುವರೆಗೂ ಶಾತವಾಹನರ ಇತಿಹಾಸದ ಬಗ್ಗೆ ತಿಳಿದುಕೊಂಡರಲ್ಲವೇ? ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನೀವು ಕೇಳ್ತಾ ಇದ್ದೀರಾ ನಮ್ಮ ಧ್ವನಿ 90.4 MHz ನಲ್ಲಿ. ಧನ್ಯವಾದಗಳು.

ಆತ್ಮೀಯ ನಮಧ್ವನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ಅಂಕುಶ. ಕೇಳುಗರೆ, ನಾನು ನಿಮಗೆ ಈ ದಿನ ಕರ್ನಾಟಕದ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದಾದ ಅಲೆಬೀಡು, ಇದರ ಇತಿಹಾಸ ಹಾಗೂ ವಿಶೇಷತೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಲೆಬೀಡು ಕರ್ನಾಟಕದ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದು ಮತ್ತು ಐತಿಹಾಸಿಕ ಹಿನ್ನೆಲೆ ಇರುವ ಸ್ಥಳ. ಶಿಲ್ಪಕಲೆಗೆ ಹೆಸರಾಗಿರುವ ಈ ಸ್ಥಳವು ಹಾಸನ ಜಿಲ್ಲೆಯಲ್ಲಿದೆ. ಅಲೆಬೀಡು ಈ ಊರು ಒಂದೊಮ್ಮೆ ಹೊಯ್ಸಳ ವಂಶದ ರಾಜಧಾನಿಯಾಗಿತ್ತು. ಹೊಯ್ಸಳರು 10ನೇ ಶತಮಾನದ ಆರಂಭದಿಂದ 13ನೇ ಶತಮಾನದ ಅಂತ್ಯದವರೆಗೂ ಈಗಿನ ಕರ್ನಾಟಕವು ಸೇರಿದಂತೆ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ಕೆಲವು ಭಾಗಗಳನ್ನು ಆಳಿದ್ದರು. ಮೂಲತಃ ಹೊಯ್ಸಳರು ಕಲ್ಯಾಣದ ಚಾಲುಕ್ಯರಿಗೆ ಸಾಮಂತರಾಗಿದ್ದುಕೊಂಡೇ ಅಧಿಕಾರವನ್ನು ನಡೆಸಿದವರು. 12ನೇ ಶತಮಾನದ ಆರಂಭದಲ್ಲಿ ರಾಜ ವಿಷ್ಣುವರ್ಧನ ಮತ್ತು ವೀರಬಲ್ಲಾಳನ ಕಾಲದಲ್ಲಿ ಚಾಳುಕ್ಯರು ಅವನತಿಯನ್ನು ಕಂಡಾಗ ಇವರು ಹೆಚ್ಚು ಸ್ವತಂತ್ರವಾಗಿ ಆಡಳಿತವನ್ನು ನಡೆಸುತ್ತಾರೆ. ಹೊಯ್ಸಳರ ಮೂಲ ಊರು ಇಂದಿನ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿರುವ ಅಂಗಡಿ ಎಂಬ ಪುಟ್ಟ ಗ್ರಾಮ. ಆಗಿಂದಾಗೆ ಉಂಟಾಗುತ್ತಿದ್ದ ನೆರೆಯ ಶತ್ರುಗಳ ಕಿರುಕುಳದ ನಡುವೆಯೂ ಇವರು ತಮ್ಮ ರಾಜಕೀಯ ಕಾರ್ಯಕ್ಷೇತ್ರವನ್ನು ಇಂದಿನ ಹಾಸನ ಜಿಲ್ಲೆಯ ಮಧ್ಯಭಾಗದಲ್ಲೇ ಸ್ಥಿರಗೊಳಿಸಿಕೊಂಡು ರಾಜ್ಯಭಾರ ನಡೆಸುತ್ತಾರೆ. ಇಂದಿನ ಅಲೆಬೀಡು ಹೊಯ್ಸಳರ ಬಹುಕಾಲದ ರಾಜಧಾನಿಯಾಗಿ ಮೆರೆದಿದ್ದ ಊರು. ಹೊಯ್ಸಳರಿಗಿಂತ ಮುಂಚಿನಿಂದಲೂ ಅಸ್ತಿತ್ವದಲ್ಲಿ ಇದ್ದ ಊರಾದ್ದರಿಂದ ಜನಪದವಾಗಿ ಅಲೆಯಬೀಡು, ಅಲೆಬೀಡು ಎಂಬ ರೂಪಾಂತರಗಳನ್ನು ಕಂಡಿದೆ. ಇನ್ನು ಐತಿಹಾಸಿಕ ಹಿನ್ನೆಲೆಯನ್ನು ನೋಡುವುದಾದರೆ, ಸುಮಾರು 9ನೇ ಶತಮಾನದಲ್ಲಿ ರಾಷ್ಟ್ರಕೂಟರ ದೊರೆ ದೋರಾ ಎಂಬುವವನು ಈ ಊರಿನಲ್ಲಿ ದೊಡ್ಡ ಕೆರೆಯೊಂದನ್ನು ಕಟ್ಟಿಸಿದನೆಂದು ಶಾಸನಗಳಿಂದ ತಿಳಿದು ಬರುತ್ತದೆ. ಈ ಕೆರೆಯು 1200 ಎಕರೆಗೂ ಮೀರಿ ವ್ಯಾಪ್ತಿಯನ್ನು ಹೊಂದಿದ್ದು, ಈಗಲೂ ಕೆರೆಯು ನೀರಿನಿಂದ ತುಂಬಿಕೊಂಡಾಗ ಸಮುದ್ರದಂತೆ ತೋರುತ್ತದೆ. ಈ ಕಾರಣದಿಂದಾಗಿಯೇ ಈ ಕೆರೆಯನ್ನು ದೋರ ಸಮುದ್ರ ಎಂದು ಉಲ್ಲೇಖಿಸಲಾಗಿದೆ ಎಂದು ತಿಳಿದು ಬರುತ್ತದೆ. ಅಂದಿನ ಕಾಲಕ್ಕೆ ದೋರ ಸಮುದ್ರ ಎನ್ನುವ ಹೆಸರೇ ಊರಿಗೂ ಇತ್ತೆಂದು ಹೊಯ್ಸಳರ ಕಾಲದ ಅನೇಕ ಶಾಸನಗಳಿಂದ ತಿಳಿದು ಬರುತ್ತದೆ. 18ನೇ ಶತಮಾನದ ಆಸುಪಾಸಿನಲ್ಲಿ ದ್ವಾರಾವತಿ, ದ್ವಾರ ಸಮುದ್ರ ಎನ್ನುವ ಹೆಸರಿನ ಬಳಕೆಯು ಇತ್ತೆಂದು ಜನಪದದಿಂದ ತಿಳಿದು ಬರುತ್ತದೆ. ದೋರ ಸಮುದ್ರ ಕೆರೆಯ ಅಂದಿನ ಕಾಲಕ್ಕೆ ಇಡೀ ರಾಜಧಾನಿಯ ಮತ್ತು ಸುತ್ತಲಿನ ಪ್ರದೇಶಗಳ ಮುಖ್ಯ ನೀರಾವರಿ ಸೌಲಭ್ಯವಾಗಿತ್ತು. ಇಂದಿನ ಬೇಲೂರು ಪಟ್ಟಣದ ಮೂಲಕ ಹರಿಯುವ ಯುಗಚಿ ನದಿ ಅಥವಾ ಸೋಮಾವತಿ ಎನ್ನುವ ನದಿಯು ಈ ಕೆರೆಗೆ ನೀರು ನೀಸುವ ಮುಖ್ಯ ಮೂಲವಾಗಿತ್ತು. 12ನೇ ಶತಮಾನದಲ್ಲೇ ನದಿಯ ಪಾತ್ರದಿಂದ ದೊಡ್ಡ ಕಾಲುವೆಗಳನ್ನು ನಿರ್ಮಿಸಿರುವ ಕುರುಹುಗಳನ್ನು ಇಂದು ಕಾಣಬಹುದು. ಕೆಲವು ಕಾಲುವೆಗಳು ಇಂದಿಗೂ ದೊಡ್ಡ ಕೆರೆಗೆ ನೀರುಣಿಸುತ್ತಿವೆ. ರಾಜ ವಿಷ್ಣುವರ್ಧನನ ಕಾಲವನ್ನು ಹೊರತುಪಡಿಸಿ ಮಿಕ್ಕ 8 ರಾಜರ ಕಾಲದಲ್ಲೂ ಇಂದಿನ ಅಲೆಬೀಡು ಪಟ್ಟಣವೇ ರಾಜಧಾನಿಯಾಗಿತ್ತೆಂದು ಸಂಶೋಧನೆಗಳಿಂದ ತಿಳಿದು ಬಂದಿರುತ್ತದೆ. ಹೊಯ್ಸಳರಲ್ಲಿ ವೀರಬಲ್ಲಾಳ, ವಿಷ್ಣುವರ್ಧನ ಮತ್ತು ನರಸಿಂಹ ಬಲ್ಲಾಳರು ಮಾತ್ರ ಹೆಚ್ಚು ಸಾಮರ್ಥ್ಯವುಳ್ಳವರಾಗಿದ್ದರೆಂದು ಇತಿಹಾಸವು ಹೇಳುತ್ತದೆ. ಅಂದಿನ ಈ ನಗರದಲ್ಲಿ ಸುಮಾರು 1 ಲಕ್ಷ ಮಂದಿ ವಾಸಿಸುತ್ತಿದ್ದು, ನಗರದ ರಕ್ಷಣೆಗಾಗಿ ಹೊರವಲಯದಲ್ಲಿ ಸುತ್ತಲೂ ದೊಡ್ಡ ಕಲ್ಲುಗಳಿಂದ 2 ಸುತ್ತಿನ ಕೋಟೆಯನ್ನು ನಿರ್ಮಿಸಲಾಗಿತ್ತು. ಕೋಟೆಯ ಕುರುಹುಗಳನ್ನು ಇಂದು ಕಾಣಬಹುದು. ಊರಿನ ಪ್ರವೇಶಕ್ಕೆ ಒಟ್ಟು 5 ಹೆಬ್ಬಾಗಿಲುಗಳಿದ್ದು ಕೋಟೆಯ ರಚನೆಯಲ್ಲಿ ಕಂಡುಬರುತ್ತವೆ. ಇನ್ನು ನಾಗರಿಕತೆಯನ್ನು ನೋಡುವುದಾದರೆ, ಅಲೆಬಿಡಿನ ಐತಿಹಾಸಿಕ ನಾಗರಿಕತೆಯು ಹಿಂದಿಗಿಂತಲೂ ಉತ್ತಮವಾಗಿಯೇ ಇದ್ದುದು ಶಾಸನಗಳಿಂದ ತಿಳಿದು ಬರುತ್ತದೆ. ಅಂದು ಹೆಚ್ಚಿನವರು ಕೃಷಿಕರಾಗಿದ್ದು ವಸ್ತು ವಿನಿಮಯ ಪದ್ಧತಿಯನ್ನು ಅನುಸರಿಸಿಕೊಂಡು ಬಂದಿರುತ್ತಾರೆ. ಹೊಯ್ಸಳರ ರಾಜಕೀಯ ಮತ್ತು ಆರ್ಥಿಕ ಕೇಂದ್ರ ಸ್ಥಾನವಾಗಿದ್ದ ಈ ಊರು ಇಂದಿನ ಯಾವ ರಾಜಧಾನಿಗೂ ಕಡಿಮೆ ಇರಲಿಲ್ಲವೆಂದು ಅಂದುಕೊಳ್ಳಬಹುದು. ಊರಿನ ರಾಜಬೀದಿಗಳಲ್ಲಿ ನ್ಯಾಯವಾದಿಗಳು, ಆರ್ಥಿಕ ಪರಿಣಿತರು, ದೊಡ್ಡ ವ್ಯಾಪಾರಸ್ಥರು, ವಿದ್ವಾಂಸರು ಮತ್ತು ಧಾರ್ಮಿಕ ಮುಖಂಡರು ವಾಸಿಸುತ್ತಿದ್ದರೆಂದು ಶಾಸನಗಳು ಹೇಳುತ್ತವೆ. ಕಲಾವಿದರು, ಸೇವಕರು ಮತ್ತು ಇತರೆ ಎಲ್ಲ ವರ್ಗದ ಜನರಿಗೂ ಉತ್ತಮ ಸೌಲಭ್ಯಗಳುಳ್ಳ ಕೇರಿಗಳು, ಮರ್ಯಾದೆಗಳು ದೊರೆಯುತ್ತಿದ್ದವು. ವಿಶೇಷವಾಗಿ ಕಲಾವಿದರಿಗೆಂದೇ
ಪ್ರತ್ಯೇಕವಾದ ವಿಹಾರ ಧಾಮಗಳು ಮತ್ತು ವಿದ್ಯಾಲಯಗಳು ಇದ್ದುವೆಂದು ಇಲ್ಲಿನ ಪ್ರಾಚೀನ ಕುರುಹುಗಳಿಂದ ತಿಳಿದು ಬರುತ್ತದೆ. ಎಲ್ಲರೂ ತಮ್ಮ ವೃತ್ತಿಯ ಜೊತೆಗೆ ಬಹುವಾಗಿ ಕೃಷಿಯನ್ನೇ ನಂಬಿಕೊಂಡಿದ್ದರು. ಆದರೆ ಇಂದು ಆ ವೈಭವದ ದಿನಗಳ ಕುರುಹುಗಳು ಅತ್ಯಲ್ಪ ಇನ್ನುವಷ್ಟು ಉಳಿದಿದೆ. ಪದೇ ಪದೇ ಪರಕೀಯರ ಆಕ್ರಮಣಕ್ಕೆ ತುತ್ತಾಗಿದ್ದು ಅಲ್ಲದೆ ಬಹು ವರ್ಷಗಳ ಕಾಲಗರ್ಭದಲ್ಲಿ ಕಳೆದು ಹೋಗಿದ್ದು ಸಹ ಹಳೆಬೀಡಿನ ನಾಗರಿಕತೆಯ ಕುರುಹುಗಳು ಕಡಿಮೆಯಾಗಲು ಕಾರಣ ಎನ್ನಬಹುದು. ಇನ್ನು ಈ ಕಾಲದ ವಾಣಿಜ್ಯ ಉತ್ಪನ್ನಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಹೊಯ್ಸಳರ ಕಾಲದಲ್ಲಿ ಈ ಪ್ರಾಂತ್ಯವು ದಟ್ಟವಾದ ಮಲೆನಾಡಾಗಿದ್ದು ಕಾಡಿನ ಉತ್ಪನ್ನಗಳು ಹೆಚ್ಚಾಗಿ ಬಳಕೆಯಲ್ಲಿತ್ತು. ಅಡಿಕೆ, ತೆಂಗು, ಬಾಳೆ, ಕಾಳುಮೆಣಸು ಮತ್ತು ಉರುಳಿ, ರಾಗಿ ಮುಂತಾದ ಧಾನ್ಯಗಳನ್ನು ಬೆಳೆಯುತ್ತಿದ್ದರು. ಕೃಷಿ ಉತ್ಪನ್ನಗಳನ್ನು ಸ್ಥಳೀಯವಾಗಿಯೇ ವಿನಿಮಯ ಮಾಡಿಕೊಳ್ಳುತ್ತಿದ್ದರಿಂದ ಹಣಕ್ಕೆ ಹೆಚ್ಚಿನ ಆದ್ಯತೆ ದೊರೆಯುತ್ತಿರಲಿಲ್ಲ. ಬಂಗಾರ ಮುಂತಾದ ಬೆಲೆ ಬಾಳುವ ವಸ್ತುಗಳ ಬಳಕೆಯು ಕಡಿಮೆ ಇದ್ದಿತ್ತೆಂದು ಹೇಳಬಹುದು. ಆದರೆ ಒಡವೆಗಳ ರಚನಾ ಚಾತುರ್ಯ ಮತ್ತು ತಾಂತ್ರಿಕತೆಯು ಉನ್ನತ ಮಟ್ಟದಾಗಿತ್ತೆಂಬುದು ಹೊಯ್ಸಳರ ಶಿಲ್ಪಕಲೆಯಿಂದಲೇ ತಿಳಿದು ಬರುತ್ತದೆ. ಹೊಯ್ಸಳರ ಕಾಲದ ನಾಣ್ಯಗಳು ಹೆಚ್ಚು ದೊರೆತಿಲ್ಲವಾದರೂ ಸಿಕ್ಕಿರುವ ಕೆಲವಷ್ಟನ್ನು ಇಲ್ಲಿಯ ಪುರಾತತ್ವ ವಸ್ತು ಸಂಗ್ರಹಾಲಯದಲ್ಲಿ ಸಂರಕ್ಷಿಸಿಡಲಾಗಿದೆ. ಇಂದು ಈ ಪ್ರಾಂತ್ಯವು ಅರೆಮಲೆನಾಡು ಪ್ರದೇಶಕ್ಕೆ ಸೇರಿದ್ದು ಎಲ್ಲ ಬಗೆಯ ತರಕಾರಿಗಳನ್ನು ಹೆಚ್ಚು ಬೆಳೆಯುತ್ತಾರೆ. ಸೂರ್ಯಕಾಂತಿ, ರಾಗಿ, ಹತ್ತಿ, ಮುಸುಕಿನ ಜೋಳ, ತೆಂಗು, ಬಾಳೆ ಇಲ್ಲಿಯ ಪ್ರಮುಖ ಉತ್ಪನ್ನಗಳಾಗಿದ್ದು ಅವರೆಕಾಯಿ, ಆಲೂಗಡ್ಡೆ ಮತ್ತು ಸೌತೆಕಾಯಿ ಋತುಮಾನದ ವಿಶೇಷ ಬೆಳೆಯಾಗಿದೆ. ಇನ್ನು ಇಲ್ಲಿರುವ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಹೊಯ್ಸಳೇಶ್ವರ ದೇವಸ್ಥಾನ. ಹೊಯ್ಸಳರ ವಂಶ ಸುಮಾರು ಕ್ರಿಸ್ತಶಕ 1346ರವರೆಗೆ ದಕ್ಷಿಣ ಭಾರತದ ಕೆಳಭಾಗಗಳನ್ನು ಆಳಿದ ರಾಜವಂಶ. ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿ ದ್ವಾರ ಸಮುದ್ರ, ಅಂದರೆ ಇಂದಿನ ಹಳೆಬೀಡು. ಇದು ಹಾಸನ ಜಿಲ್ಲೆಯಲ್ಲಿದೆ. ಜಾನಪದ ನಂಬಿಕೆಯಂತೆ ಹೊಯ್ಸಳ ಎಂಬ ಹೆಸರು ಈ ವಂಶದ ಸಂಸ್ಥಾಪಕ ಸಳನಿಂದ ಉತ್ಪತ್ತಿಯಾದದ್ದು. ಚಾರಿತ್ರಿಕವಾಗಿ ಈ ಸಂಸ್ಥಾಪಕನ ಹೆಸರು ನೃಪಕಾಮ ಎಂದು ಊಹಿಸಲಾಗಿದೆ. ಇನ್ನು ಹೊಯ್ಸಳೇಶ್ವರ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಹಳೆಬೀಡು ಶಿಲ್ಪಕಲೆಯ ನೆಲವೀಡು. ಹಳೆಯ ಬೀಡಿನ ಮೊದಲ ಹೆಸರು ದೋರ ಸಮುದ್ರ. ಕ್ರಿಸ್ತಶಕ 950ಕ್ಕೆ ಮೊದಲೇ ರಾಷ್ಟ್ರಕೂಟರ ದೊರೆ ಬಾವ ದೋರ ಎಂಬಾತ ಇಲ್ಲಿ ಕೆರೆಯನ್ನು ನಿರ್ಮಿಸಿ ರಾಜ್ಯಭಾರ ಮಾಡಿದ್ದರಿಂದ ಇದಕ್ಕೆ ದೋರ ಸಮುದ್ರ ಎಂದು ಹೆಸರು ಬಂದಿತು ಎನ್ನುತ್ತಾರೆ. ಹೆಸರು ಹಳೆಯ ಬೀಡಾದರೂ ಇಲ್ಲಿನ ಶಿಲ್ಪಕಲೆಗಳು ನವನವೀನ, ನಿತ್ಯ ನೂತನ. ಹಳೆಯ ಬೀಡಿನಲ್ಲಿ ಹಲವಾರು ಅತ್ಯಂತ ಸುಂದರ ದೇಗುಲಗಳಿವೆಯಾದರೂ ಅಲ್ಲಾವುದ್ದೀನನ ದಂಡನಾಯಕ, ಮಲ್ಲಿಕಾಪರ್ ಸೇರಿದಂತೆ ಹಲವು ಮುಸಲ್ಮಾನ ದೊರೆಗಳ ದಾಳಿಯ ಬಳಿಕ ಇವತ್ತು ಸುಸ್ಥಿತಿಯಲ್ಲಿ ಉಳಿದಿರುವುದು ಹೊಯ್ಸಳೇಶ್ವರ ದೇವಾಲಯ ಮಾತ್ರ. ಇನ್ನು ನಿರ್ಮಾಣದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಇದು ಶಿವನ ಆಲಯ. ಇಲ್ಲಿಗೆ ಸಮೀಪದ ಘಟ್ಟದ ಹಳ್ಳಿಯಲ್ಲಿ ದೊರೆತಿರುವ ಶಾಸನವನ್ನು ಆಧರಿಸಿ ಈ ದೇವಾಲಯವನ್ನು ರಾಜ ವಿಷ್ಣುವರ್ಧನನ ದಂಡನಾಯಕ ಕೇತಮಲ್ಲ 1121ರಲ್ಲಿ ಕಟ್ಟಿಸಲು ಆರಂಭಿಸಿದ ಎಂದು ಹೇಳಲಾಗುತ್ತದೆ. ಹೊಯ್ಸಳ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ಅರಸು ಬಿಟ್ಟಿಗ ಅಥವಾ ಬಲ್ಲಾಲ ಬಿಟ್ಟಿದೇವ. ಈತನ ನಂತರದ ಹೆಸರು ವಿಷ್ಣುವರ್ಧನ. ವಿಷ್ಣುವರ್ಧನನ ಆಡಳಿತದ ಕಾಲದಲ್ಲಿ ಹೊಯ್ಸಳ ಸಾಮ್ರಾಜ್ಯ ಇಂದಿನ ಕರ್ನಾಟಕದ ರಾಜ್ಯದ ಬಲಿಷ್ಠ ಸಾಮ್ರಾಜ್ಯವಾದದ್ದಲ್ಲದೆ ಪಕ್ಕದ ರಾಜ್ಯಗಳಲ್ಲಿಯೂ ವಿಸ್ತರಿಸಿತ್ತು. ವಿಷ್ಣುವರ್ಧನನ ಕಾಲದಲ್ಲಿ ಕಲೆ ಮತ್ತು ಶಿಲ್ಪಕಲೆಗೆ ಬಹಳ ಪ್ರೋತ್ಸಾಹ ನೀಡಲಾಯಿತು. ಈತನ ರಾಣಿ ಶಾಂತಲೆ ಪ್ರಸಿದ್ಧ ಭರತನಾಟ್ಯ ನರ್ತಕಿ ಮತ್ತು ಶಿಲ್ಪಕಲೆಯಲ್ಲಿ ಆಸಕ್ತಿ ಇದ್ದವಳೆಂದು ಹೆಸರಾಗಿದ್ದಾಳೆ. ಈ ಕಾಲದಲ್ಲಿಯೇ ಹೊಯ್ಸಳ ಶಿಲ್ಪಕಲೆಯು ಅತ್ಯುನ್ನತ ಉದಾಹರಣೆಗಳು ಮೂಡಿಬಂದವು. ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯದ ನಿರ್ಮಾಣ ಕಾರ್ಯವು ಸುಲಲಿತವಾಗಿ ಸಾಗಿದ್ದು ವಿಷ್ಣುವರ್ಧನನ ಅಂತ್ಯಕಾಲದಲ್ಲಿ ಈತನ ಮಗನಾದ ನರಸಿಂಹ ಬಲ್ಲಾಲನ ಆಸಕ್ತಿಯಿಂದಾಗಿ ಮಹೋನ್ನತ ಕಲೆಯ ನೆಲವೀಡೊಂದು ರೂಪುಗೊಂಡಿತು. ದೇವಾಲಯದ ಮೂಲ ಸ್ವರೂಪವನ್ನು ಕಟ್ಟಲು 40 ವರ್ಷಗಳು ಮತ್ತು ದೇವಾಲಯದ ಶಿಲ್ಪಕಲಾ ಕೆತ್ತನೆಯ ಕುಸುರಿ ಕೆಲಸವನ್ನು ಮುಗಿಸಲು 120 ವರ್ಷಗಳು ಅಂದರೆ 4 ತಲೆಮಾರುಗಳು ಬೇಕಾದವು.
ವಿಷ್ಣುವರ್ಧನನ ಅಂತ್ಯಕಾಲದಲ್ಲಿ ಆರಂಭವಾಗುವ ದೇವಾಲಯದ ನಿರ್ಮಾಣ ಕಾರ್ಯವು ಹೊಯ್ಸಳರ ಕಡೆಯಾರಸ ವಿಶ್ವನಾಥ ಬಲ್ಲಾಳನ ಕಾಲದವರೆವಿಗೂ ಮುಂದುವರೆದಿತ್ತೆಂದು ಶಾಸನಗಳಿಂದ ತಿಳಿದು ಬರುತ್ತದೆ. ಈ ದೇವಾಲಯದ ನಿರ್ಮಾಣಕ್ಕೆ ಬಲಪದ ಕಲ್ಲು ಬಳಕೆಯಾಗಿದೆ. ಇದನ್ನು ಸೋಫಾ ಸ್ಟೋನ್ ಅಥವಾ ಸ್ಟಿಯೋಟೈಟ್ ಎಂದು ಕರೆಯಲಾಗುತ್ತದೆ. ಈ ಕಲ್ಲು ಬಹುವಾಗಿ ದೊರೆಯುವುದು ಭೂಮಿಯ ಒಳಭಾಗದ ಮೇಲ್ಪದರದಲ್ಲಿ. ಇದು ಪುಡಿ ಮತ್ತು ಉಂಡೆಯಂತಹ ರಚನೆಯನ್ನು ಹೊಂದಿರುತ್ತದೆ. ಹೊರತೆಗೆದು ವಾತಾವರಣಕ್ಕೆ ಹೊಂದಿಕೊಳ್ಳಲು ಬಿಟ್ಟಾಗ ಕ್ರಮೇಣ ಗಟ್ಟಿಯಾಗುತ್ತದೆ. ಕಲ್ಲಿನ ಈ ವಿಶೇಷ ಗುಣದಿಂದಲೇ ಹೊಯ್ಸಳರ ದೇವಾಲಯಗಳಲ್ಲಿ ಸೂಕ್ಷ್ಮ ಕುಸುರಿ ಕೆತ್ತನೆಗಳನ್ನು ಕಾಣಲು ಸಾಧ್ಯವಾಗಿದೆ. ಹೊಯ್ಸಳ ರಾಜವಂಶದ ಬಗೆಗೆ ಜನರಲ್ಲಿದ್ದ ಗೌರವ ಭಾವನೆಗಳೇ ಈ ದೇವಾಲಯದ ನಿರ್ಮಾಣಕ್ಕೆ ಕಾರಣ ಎನ್ನಲಾಗಿದೆ. ಹೊಯ್ಸಳ ವಂಶದ ಹೆಸರು ಅಜರಾಮರವಾಗಿ ಉಳಿಯಬೇಕೆಂಬ ಕಾರಣದಿಂದ ದೊಡ್ಡ ದೇವಾಲಯವನ್ನು ನಿರ್ಮಿಸಿ ಮೂಲ ಶಿವನ ಮೂರ್ತಿಗೆ ಹೊಯ್ಸಳ ವಂಶದ ಹೆಸರನ್ನೇ ಇಡಲಾಗಿದೆ. ಇನ್ನು ಇದರ ಶೈಲಿಯನ್ನು ನೋಡುವುದಾದರೆ ಹೊಯ್ಸಳ ಶಿಲ್ಪಕಲೆ ದ್ರಾವಿಡ ಶೈಲಿ ಮತ್ತು ಆರ್ಯ ಶೈಲಿಗಳೆರಡರ ಗುಣಗಳನ್ನು ತನ್ನದಾಗಿಸಿಕೊಂಡಿದೆ. ಈ ಶೈಲಿಯನ್ನು ವೇಸರ ಅಥವಾ ಹೊಯ್ಸಳ ಶೈಲಿ ಎಂದು ಕರೆಯಲಾಗುತ್ತದೆ. ಹೊಯ್ಸಳರ ಎಲ್ಲ ದೇವಾಲಯಗಳು ನಕ್ಷತ್ರಾಕಾರದ ಜಗತಿಯನ್ನು ಒಳಗೊಂಡಿರುತ್ತದೆ. ದೇವಾಲಯದ ಪೂರ್ವ ಭಾಗದಲ್ಲಿ ಉತ್ತಮ ಗಾಳಿ ಬೆಳಕು ದೊರೆಯಲು ಬೆಳಕಿಂಡಿಗಳು ಮತ್ತು ಅಲ್ಲಲ್ಲಿ ಕಂಬಗಳನ್ನು ಜೋಡಿಸಿ ಕಿಟಕಿಗಳನ್ನು ಮಾಡಿರುತ್ತಾರೆ. ಪಶ್ಚಿಮ ಭಾಗವು ಪೂರ್ಣವಾಗಿ ಕಲಾಕೃತಿಗಳಿಂದ ತುಂಬಿರುತ್ತದೆ. ಪ್ರದಕ್ಷಿಣೆಯ ಪಥದಲ್ಲಿ ದೇವಾಲಯವನ್ನು ನೋಡಿಕೊಂಡು ಹೊರಟಾಗ ಅರಿವನ ಭಂಡಾರವೇ ದೊರೆಯುವುದರಲ್ಲಿ ಸಂಶಯವಿಲ್ಲ. ಇವರ ದೇವಾಲಯಗಳು ಮುಖ್ಯವಾಗಿ ನಾಲ್ಕು ಭಾಗಗಳನ್ನು ಒಳಗೊಂಡಿರುತ್ತದೆ. ಮೂಲ ದೇವರ ಮೂರ್ತಿ ಇರುವ ಜಾಗವು ಗರ್ಭಗೃಹ, ನಂತರದ ಸ್ಥಳ ಶುಕನಾಸಿ ಅಥವಾ ಅಂತರಾಳ, ಮೂರನೆಯದು ನವರಂಗ ಅಥವಾ ಸಭಾಮಂಟಪ ಮತ್ತು ನಾಲ್ಕನೆಯದು ವಾಹನ ಮಂಟಪ. ಗರ್ಭಗುಡಿಯಲ್ಲಿ ಸಂಬಂಧಿಸಿದ ದೇವರ ಮೂಲ ವಿಗ್ರಹವಿರುತ್ತದೆ. ಅಂತರಾಳ ಅಥವಾ ಶುಕನಾಸಿಯು ವಿಶೇಷ ಪ್ರಾರ್ಥನೆಗೆ, ರಾಜರಿಗೆ, ದೇವಾಲಯಕ್ಕೆ ಸಂಬಂಧಪಟ್ಟ ಧಾರ್ಮಿಕಾಧಿಕಾರಿಗಳು ಪ್ರಾರ್ಥನೆ ಸಲ್ಲಿಸಲು ಮತ್ತು ಉತ್ಸವ ದೇವರುಗಳನ್ನು ಇಟ್ಟು ಪೂಜಿಸುವ ಸ್ಥಳವಾಗಿರುತ್ತದೆ. ಸಭಾಮಂಟಪ ಅಥವಾ ನವರಂಗವು ಸಾರ್ವಜನಿಕರ ಬಳಕೆಗೆ ಮುಕ್ತವಾಗಿರುತ್ತದೆ. ನವರಂಗ ಮಂಟಪವು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸಲು, ವಿಶೇಷ ಸಭೆಗಳನ್ನು ನಡೆಸುವುದಕ್ಕಾಗಿ ರಚನೆಯಾಗಿರುತ್ತದೆ. ವಾಹನ ಮಂಟಪದಲ್ಲಿ ಸಂಬಂಧಿಸಿದ ದೇವರ ವಾಹನವನ್ನು ಕೆತ್ತಿರಿಸಲಾಗಿರುತ್ತದೆ. ಇನ್ನು ಈ ದೇವಾಲಯದ ಹೊರನೋಟವನ್ನು ತಿಳಿದುಕೊಳ್ಳುವುದಾದರೆ, ಬೇಳೂರು ಒಳನೋಡು, ಅಲೆಬೀಡನ್ನು ಹೊರನೋಡು ಎಂಬ ನಾಣ್ಣುಡಿಯಂತೆ ಅಲೆಬೀಡಿನ ದೇವಾಲಯವು ಹೊರನೋಟಕ್ಕೆ ಹೆಚ್ಚು ಪ್ರಸಿದ್ಧಿಯಾಗಿದೆ. ದೇವಾಲಯದ ಪ್ರದಕ್ಷಿಣ ಪಥದಲ್ಲಿ 15,000 ಹೆಚ್ಚಿನ ಶಿಲ್ಪಗಳನ್ನು ಕಾಣಬಹುದು. ಒಂದೊಂದರಲ್ಲೂ ಸೂಕ್ಷ್ಮ ಕುಸುರಿ ಕೆಲಸದ ಜೊತೆಗೆ ಪೌರಾಣಿಕ, ಸಾಮಾಜಿಕ ಮತ್ತು ಅಂದಿನ ನಾಗರಿಕತೆಯನ್ನು ಹೇಳುವ ಅನೇಕ ಕಲಾಕೃತಿಗಳನ್ನು ನೋಡಬಹುದು. ಒಳಭಾಗದಲ್ಲಿ ಇನ್ನೂ ಹೆಚ್ಚಿನ ಕುಸುರಿ ಕೆಲಸವಿರುವ ವಿಗ್ರಹಗಳಿದ್ದು ಹೊರಭಾಗಕ್ಕೆ ಹೋಲಿಸಿದರೆ ಕಡಿಮೆ ಸಂಖ್ಯೆಯಲ್ಲಿವೆ. ದೇವಾಲಯಕ್ಕೆ 4 ಮುಖ್ಯ ಹೆಬ್ಬಾಗಿಲುಗಳಿದ್ದು ಎಲ್ಲಾ ಬಾಗಿಲುಗಳಲ್ಲೂ ಮಕರ ತೋರಣವನ್ನು ಕೆತ್ತಲಾಗಿದೆ. 4 ಬಾಗಿಲುಗಳಲ್ಲೂ ಸುಂದರ ಕೆತ್ತನೆಯುಳ್ಳ ದ್ವಾರಪಾಲಕರನ್ನು ನಿಲ್ಲಿಸಲಾಗಿದೆ. ಇದಲ್ಲದೆ ಗಜಾಸುರ ಮರ್ದನ, ಗೋವರ್ಧನ, ಗಿರಿಧಾರಿ, ಗಜೇಂದ್ರ ಮೋಕ್ಷ, ರಾಮಾಯಣ, ಮಹಾಭಾರತ ಮುಂತಾದ ಅನೇಕ ಪುರಾಣ ಕಥೆಗಳು, ಇತಿಹಾಸದ ತುಣುಕುಗಳು ಕಂಡುಬರುತ್ತದೆ. ಹೊಯ್ಸಳರ ಕಾಲದಲ್ಲಿ ದೇವಾಲಯದ ದಕ್ಷಿಣದ ಬಾಗಿಲು ರಾಜದ್ವಾರವಾಗಿತ್ತು. ಅರಮನೆಯ ಅವಶೇಷಗಳು ದಕ್ಷಿಣ ದಿಕ್ಕಿಗೆ ಇರುವುದರಿಂದ ದಕ್ಷಿಣದ ಬಾಗಿಲನ್ನು ಪ್ರವೇಶಕ್ಕೆ ಇಟ್ಟುಕೊಂಡಿದ್ದರೆಂದು ಊಹಿಸಬಹುದು. ರಾಜದ್ವಾರದ ಮುಂಭಾಗದಲ್ಲಿ ದೊಡ್ಡ ಗಣಪತಿಯ ವಿಗ್ರಹ ಮತ್ತು ಹೊಯ್ಸಳ ಲಾಂಛನವನ್ನು ಕೆಳದಿರಿಸಲಾಗಿದೆ. ದೇವಾಲಯದ ಪ್ರಾಕಾರವು ವಿಶಾಲವಾಗಿದ್ದು ಎತ್ತರದ ಜಗತಿಯನ್ನು ಹೊಂದಿದೆ. ಹೊರಭಿತ್ತಿಯಲ್ಲಿ 11 ಸಾಲುಗಳಿದ್ದು, ಕೆಳಗಿನಿಂದ ಮೊದಲ 4-5 ಸಾಲುಗಳು ಆನೆ, ಕುದುರೆ, ಸಿಂಹ, ಹಂಸ ಮತ್ತು ಬಲ್ಲಿಯ ಕೆತ್ತನೆಯನ್ನು ಹೊಂದಿದೆ. ನಂತರ ಪುರಾಣ ಇತಿಹಾಸಗಳನ್ನು ಹೇಳುವ ಶಿಲ್ಪಗಳ
ದೇವಾಲಯಕ್ಕೆ ಅಂದವನ್ನು ಹೆಚ್ಚಿಸುವ ಶಿಖರವು ಅನೇಕ ವರ್ಷಗಳ ಹಿಂದೆಯೇ ಕುಸಿದು ಬಿದ್ದು ಹೋಗಿದ್ದು ಈಗ ಶಿಖರದ ಕುರುಹುಗಳಷ್ಟೇ ಉಳಿದಿದೆ. ದೇವಾಲಯದ ಶಿಲ್ಪಕಲೆಯ ಸೊಬಗನ್ನು ಕಣ್ಣಾರೆ ಕಂಡು ಸವಿಸುವುದೇ ಅತ್ಯುತ್ತಮವಾದುದು. ಇನ್ನು ಒಳನೋಟದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ದೇವಾಲಯಕ್ಕೆ ನಾಲ್ಕು ಬಾಗಿಲುಗಳಿದ್ದು ಪೂರ್ವಕ್ಕೆ ಎರಡು ಮತ್ತು ಉತ್ತರ ದಕ್ಷಿಣವಾಗಿ ಒಂದೊಂದು ಬಾಗಿಲಿದೆ. ಉತ್ತರದ ಬಾಗಿಲಿನಿಂದ ದಕ್ಷಿಣಕ್ಕಿರುವ ಅಂತರವು 160 ಅಡಿ, ಪೂರ್ವ ಪಶ್ಚಿಮವಾಗಿ 122 ಅಡಿ ಉದ್ದವಿದೆ. ದೇವಾಲಯದ ಒಳಭಾಗದಲ್ಲಿ ಸುಮಾರು 108 ಕಂಬಗಳಿದ್ದು ಒಂದೊಂದು ಕಂಬದಲ್ಲೂ ಒಂದೊಂದು ಬಗೆಯ ಚಿತ್ರಗಳಿವೆ. ಪ್ರತಿಯೊಂದು ಕಂಬವು 5 ಕಲ್ಲುಗಳಿಂದ ನಿರ್ಮಿಸಲ್ಪಟ್ಟಿದ್ದು ಪಂಚಶಿಲಾಸ್ತಂಭವೆಂದು ಶಾಸನಗಳಲ್ಲಿ ಹೇಳಲ್ಪಟ್ಟಿದೆ. ಒಂದೇ ಜಗತಿಯ ಮೇಲೆ 2 ಮುಖ್ಯ ಗರ್ಭಗುಡಿಗಳಿದ್ದು ಇದನ್ನು ದ್ವಿಕೂಟ ಎಂದು ಕರೆಯಲಾಗಿದೆ. ರಾಜವಂಶದ ಹೆಸರಿನಲ್ಲಿ ಸ್ಥಾಪನೆಯಾಗಿರುವ ಹೊಯ್ಸಲೇಶ್ವರ ಗರ್ಭಗುಡಿಯ ಜೊತೆಗೆ ಶಾಂತಲೇಶ್ವರ ಅಥವಾ ಪಾಂಡುಕೇಶ್ವರ ಎಂದು ಕರೆಯಲಾಗುವ ಮತ್ತೊಂದು ಗುಡಿಯೂ ಇದೆ. ಶಾಂತಲೇಶ್ವರ ಎನ್ನುವ ಹೆಸರು ಹೇಗೆ ಬಂದಿದೆ ಎಂಬುದಕ್ಕೆ ಇಲ್ಲಿಯವರೆಗೂ ಯಾವುದೇ ಆಧಾರಗಳು ದೊರೆತಿಲ್ಲ. ಬೇಲೂರಿನ ದಿಡ್ಡಿ ಬಾಗಿಲಿನಲ್ಲಿ ಇರುವ ಶಿಲಾಶಾಸನದಲ್ಲಿ ಪಾಂಡುಕೇಶ್ವರ ದೇವರು ಎಂಬ ಉಲ್ಲೇಖವು ಮಾತ್ರ ಕಂಡುಬರುತ್ತದೆ.

ಆದರೂ ಜನಪದದಲ್ಲಿ ಹೊಯ್ಸಳೇಶ್ವರ ದೇವರ ಪಕ್ಕದಲ್ಲಿರುವುದು ಶಾಂತಲೇಶ್ವರ ದೇವರು ಮತ್ತು ಈ ಗುಡಿಯನ್ನು ರಾಣಿ ಶಾಂತಲಾ ದೇವಿಯ ನೆನಪಿಗಾಗಿ ನಿರ್ಮಿಸಿದ್ದಾರೆಂಬ ಪ್ರತೀತಿಯು ಇಂದಿಗೂ ಬಳಕೆಯಲ್ಲಿದೆ. ಎರಡು ಶಿವಲಿಂಗಗಳು ಗಾತ್ರ ಮತ್ತು ಎತ್ತರದಲ್ಲಿ ಒಂದೇ ಸಮನಾಗಿದ್ದು ಸುಮಾರು 5 ಅಡಿ ಎತ್ತರವಿದೆ. ಹೊಯ್ಸಳರ ಕಾಲದಲ್ಲಿ ಒಟ್ಟು 84 ಶಿಲಾ ಬಾಲಿಕೆಗಳನ್ನು ನಿರ್ಮಿಸಿದ್ದರಂತೆ. ಆದರೆ ಈಗ ಉಳಿದಿರುವುದು 14 ಮಾತ್ರ. ಕಂಬವೊಂದಕ್ಕೆ 4 ಶಿಲಾ ಬಾಲಿಕೆಯರ ವಿಗ್ರಹಗಳನ್ನು ಜೋಡಿಸಿದ್ದರೆಂದು ಕಂಡುಬರುತ್ತದೆ. ಒಳಭಾಗದ ದ್ವಾರಪಾಲಕರ ಆಭರಣಗಳು ಮತ್ತು ಇತರ ವಿಗ್ರಹಗಳ ಕುಸುರು ಕೆತ್ತನೆಯು ಮನಸೊರೆಗೊಳಿಸುತ್ತದೆ. ಹೊಯ್ಸಳರ ಕಾಲದಲ್ಲಿ ಸಂಪ್ರದಾಯದಂತೆ ಪೂಜಾದಿಗಳು ಮಹೋತ್ಸವಗಳು ನಡೆದಿರುವ ಬಗ್ಗೆ ಹಲವು ಶಾಸನಗಳಲ್ಲಿ ಉಲ್ಲೇಖವಿದೆ. ಅವರ ನಂತರದಲ್ಲಿ ಯಾವ ದಾಖಲೆಗಳು ದೊರೆಯುವುದಿಲ್ಲ. 18ನೆಯ ಶತಮಾನದ ಶಾಸನವೊಂದರಲ್ಲಿ ಮತ್ತೆ ಮಹೋತ್ಸವಗಳು ಆರಂಭವಾಗಿರುವ ಬಗ್ಗೆ ಉಲ್ಲೇಖವಿದ್ದು ಅಂದಿನಿಂದಲೇ ಎರಡು ದೇವರಿಗೆ ಪೂಜಾದಿಗಳು ಮತ್ತೆ ಆರಂಭವಾಗಿರಬಹುದೆಂದು ಊಹಿಸಲಾಗಿದೆ. ಮುಖ್ಯ ದೇವಾಲಯವಾದ ಹೊಯ್ಸಳೇಶ್ವರ ದೇವರಿಗೆ ಇಂದಿಗೂ ವಾರ್ಷಿಕ ಉತ್ಸವಗಳು ವಿಶೇಷ ಪೂಜಾದಿಗಳು ನಡೆದುಕೊಂಡು ಬರುತ್ತಿದೆ. ಒಳಭಾಗದಲ್ಲಿ 2 ಗರ್ಭಗುಡಿಗಳು, 2 ಸುಖನಾಸಿ, 2 ನವರಂಗ ಹಾಗೂ 2 ನಂದಿ ಮಂಟಪಗಳಿರುವುದರಿಂದ ಈ ದೇವಾಲಯವನ್ನು ಜೋಡಿ ದೇವಾಲಯವೆಂದು ಕರೆಯಲಾಗುತ್ತಿದೆ. ಹೊಯ್ಸಳ ದೇವಾಲಯಗಳಲ್ಲಿ ಸಹಸ್ರಾರು ಸುಂದರ ಕೆತ್ತನೆಗಳನ್ನು ಕಾಣಬಹುದು. ಇನ್ನು ಇಲ್ಲಿರುವ ವಸ್ತು ಸಂಗ್ರಹಾಲಯದ ಬಗ್ಗೆ ತಿಳಿದುಕೊಳ್ಳುವುದಾದರೆ ದೇವಾಲಯದ ಈಶಾನ್ಯ ದಿಕ್ಕಿನಲ್ಲಿ ವಸ್ತು ಸಂಗ್ರಹಾಲಯವನ್ನು ನಿರ್ಮಿಸಲಾಗಿದೆ. ಉತ್ಖನನದ ಸಂದರ್ಭದಲ್ಲಿ ಸಿಕ್ಕಿರುವ ಅನೇಕ ವಿಗ್ರಹಗಳನ್ನು ಅವುಗಳ ವಿವರಣೆಯೊಂದಿಗೆ ಇಲ್ಲಿ ಸಂರಕ್ಷಿಸಿಡಲಾಗಿದೆ. ದೇವಾಲಯದ ನಿರ್ಮಾಣಕ್ಕೆ ಬಳಸಿರಬಹುದಾದ ಅನೇಕ ಆಯುಧಗಳನ್ನು ಸಹ ಇಲ್ಲಿ ನೋಡಬಹುದು. ಒಂದೆರಡು ತಾಮ್ರಶಾಸನಗಳು ಮತ್ತು ಹಲವಾರು ಶಿಲಾಶಾಸನಗಳಿವೆ. 8 ಹೆಚ್ಚು ಮಾಸ್ತಿ ಕಲ್ಲುಗಳಿವೆ. 5 ವೀರಗಲ್ಲುಗಳನ್ನು ಸಂರಕ್ಷಿಸಿಡಲಾಗಿದೆ. ಹೊಯ್ಸಳರ ಕಾಲದ ತಾಮ್ರದ ಮತ್ತು ಚಿನ್ನದ ನಾಣ್ಯಗಳನ್ನು ಅವುಗಳು ದೊರೆತಿರುವ ಮತ್ತು ಮೂಲ ಕಾಲವನ್ನು ನಮೂದಿಸಿ ಇಡಲಾಗಿದೆ. ಹೊಯ್ಸಳರ ರಾಜವಂಶಾವಳಿಯ ಚಿತ್ರಣವು ಇಲ್ಲಿ ಇದೆ. ರಾಜಧಾನಿಯಾಗಿದ್ದ ದ್ವಾರ ಸಮುದ್ರದ ಸಂಪೂರ್ಣ ಮ್ಯಾಪ್ ಕೂಡ ಇಲ್ಲಿದೆ. ಅಂದಿನ ಕಾಲದ ದಿನ ಬಳಕೆ ವಸ್ತುಗಳನ್ನು ಸಹ ಇಲ್ಲಿ ನೋಡಬಹುದು. ಕೇಳುಗರೆ, ಇದುವರೆಗೂ ದ್ವಾರ ಸಮುದ್ರದ ಇತಿಹಾಸದ ಬಗ್ಗೆ ತಿಳಿದುಕೊಂಡರಲ್ಲವೇ? ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನೀವು ಕೇಳ್ತಾ ಇದ್ದೀರಾ ನಮ್ಮ ಧ್ವನಿ 90.4 MHz FM ನಲ್ಲಿ. ಕೇಳಿ ಕೇಳ್ತಾನೆ ಇರಿ. ಧನ್ಯವಾದಗಳು.

0: சம்பத்வதி. ಮೆರಡ ನೆರವಿನ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರಗಳನ್ನು ಕೇಳುವರಿಯಲ್ಲ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ದಿನದ ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಕುಮಾರಿ ಸ್ವಾತಿ ಅವರು ಕೆಜಿಎಫ್ ಗ್ರಾಮಾಂತರದಿಂದ ಹಾಜರಿದ್ದಾರೆ. ಇವರು ನಮ್ಮ ನಿಮ್ಮೆಲ್ಲರಿಗೂ ಈ ದಿನ ಮನೆಯಲ್ಲೇ ತಯಾರಿಸುವ ಆರೋಗ್ಯಕರವಾದ ಪಾನೀಯಗಳ ಬಗ್ಗೆ ತಿಳಿಸಲು ಹಾಜರಿದ್ದಾರೆ. ಇವರು ಮೊದಲಿಗೆ ಕ್ಯಾರೆಟ್ ಬಗ್ಗೆ ಹಾಗೂ ನಂತರ ಬೀಟ್ರೋಟ್ ಬಗ್ಗೆ ಯಾವ ರೀತಿ ಪಾನೀಯಗಳನ್ನ ತಯಾರಿಸಿ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಮಾಹಿತಿಯನ್ನ ನೀಡಲಿಕ್ಕೆ ಹಾಜರಿದ್ದಾರೆ. ಮೊದಲಿಗೆ ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್.
1: ನಮಸ್ತೆ ಮೇಡಮ್.
0: ಮೇಡಮ್, ತಮ್ಮ ಒಂದು ಕಿರುಪರಿಚಯದೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸೋಣ.
1: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ವಾತಿ ಅಂತ, ನಾನು ಕೆಜಿಎಫ್ ಗ್ರಾಮಾಂತರ ಕಡೆಯಿಂದ ಬಂದಿದ್ದೇನೆ. ನಾನು ಇಲ್ಲೇ ಬೂದಿಕೋಟೆಯಲ್ಲಿ ಮಾರ್ಕಂಡೇಶ್ವರ ರೈತ ಉತ್ಪಾದನಾ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ.
0: ತುಂಬಾ ಸಂತೋಷ ಮೇಡಮ್. ಮೊದಲಿಗೆ ನೀವು ಹೇಳಿದಾಗೆ ಕ್ಯಾರೆಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಕ್ಯಾರೆಟ್ ಅಲ್ಲಿ ಯಾವ ರೀತಿ ಜ್ಯೂಸ್ ಅನ್ನ ಹಾಗೂ ಪಾನೀಯಗಳನ್ನ ತಯಾರಿಸಬಹುದು?
1: ಹೌದು ಮೇಡಮ್, ಇವಾಗ ನಾವು ಇಷ್ಟೆಲ್ಲ ನೋಡ್ತಿದೀವಿ, ಸುಮ್ನೆ ಸ್ಪ್ರೈಟ್ ಮತ್ತೆ ಮೆರಿಂಡಾ ಅಂತ ಅಂಗಡಿ ಎಲ್ಲ ತಗೊಂಡು ಕುಡಿತಾರೆ, ಮತ್ತೆ ಜ್ಯೂಸ್ ಎಲ್ಲ ಅದೆಲ್ಲ ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೇದಲ್ಲ. ನಮ್ ತರಕಾರಿಗಳಲ್ಲೇ ಒಳ್ಳೆ ಒಳ್ಳೆ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು, ಆರೋಗ್ಯಕ್ಕೂ ತುಂಬಾ ಒಳ್ಳೇದದು. ಆತರ ನಮ್ ಕ್ಯಾರೆಟ್ ಆಗ್ಲಿ, ಬೀಟ್ರೋಟ್ ಆಗ್ಲಿ, ಈ ತರದ್ರಲ್ಲ ನಾವು ಆರಾಮಾಗಿ ಮನೆಯಲ್ಲೇ ಮಾಡ್ಕೊಂಡು ಕುಡಿಬಹುದು. ಯಾವ್ದೇ ತರ ಫ್ರಿಜ್ ಇಲ್ಲದೆ ಇರೋರು ಅಷ್ಟೇ, ಇವಾಗ ಐಸ್ ಕ್ಯೂಬ್ಸ್ ಎಲ್ಲ ಹಾಕೊಂಡ್ತಾರೆ, ಅದೆಲ್ಲ ಬೇಕಾಗೇ ಇಲ್ಲ. ಇದು ತಣ್ಣಗಿರುತ್ತೆ, ಹೊಟ್ಟೆಗೆ ತುಂಬಿರುತ್ತೆ. ಈ ಕ್ಯಾರೆಟ್ ಬೀಟ್ರೋಟ್ ಅಂತ ತುಂಬಾ ಮಕ್ಕಳಿಗೂ ತುಂಬಾ ಒಳ್ಳೇದು. ಸ್ಕೂಲಿಂದ ಮಕ್ಕಳು ಬರ್ತಾರೆ, ಅವ್ರಿಗೂ ಒಂದೊಂದು ಗ್ಲಾಸ್ ಮಾಡಿಕೊಟ್ರೆ ಅವ್ರಿಗೆ ಆರೋಗ್ಯ ಬ್ಲಡ್ ಎಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ ಚೆನ್ನಾಗಿ ಮಕ್ಕಳಿಗೆ. ಆತರ ಎಲ್ಲ ಆತರ ಜ್ಯೂಸ್ ಮಾಡ್ಕೊಡ್ಬೇಕು ಮಕ್ಕಳಿಗೂ ಅಷ್ಟೇ. ಇವಾಗ ಸುಮ್ನೆ ಅವ್ರಿಗೆಲ್ಲ ಇವಾಗಿಂದ ಈ ಜ್ಯೂಸ್ ಅಂಗಡಿಯಲ್ಲಿ ತೆಗೆದುಕೊಟ್ಟು ಅವ್ರಿಗೆ ಏನಾಗುತ್ತೆ ಅಂದ್ರೆ ಅದೇ ಕಲ್ತ್ಕೊಂತಾರೆ. ಎಲ್ಲ ಹೋದಾಗೆಲ್ಲ ಆರೋಗ್ಯ ಕೆಡುತ್ತೆ, ಹೋದಾಗೆಲ್ಲ ನಂಗೆ ಆ ಜ್ಯೂಸ್ ಕೊಡು ಈ ಜ್ಯೂಸ್ ಕೊಡಿಸು ಅಂತಾರೆ. ಅದೇ ಮನೆಯಲ್ಲೇ ನಾವು ತರಕಾರಿಗಳಿಂದಾನೇ ಜ್ಯೂಸ್ ಮಾಡಿಕೊಟ್ರೆ ಮಕ್ಕಳಿಗೆ ಇವತ್ತಿಂದ ಅದು ಕಳ್ಸಿಕೊಟ್ರೆ ಅವ್ರಿಗೂ ತುಂಬಾ ಆರೋಗ್ಯಕ್ಕೆ ಮತ್ತೆ ಮುದುಕರಿರ್ತಾರೆ ಮನೆಯಲ್ಲಿ, ಅವ್ರಿಗೆ ಎಲ್ಲರೂ ಮಾಡ್ಕೊಂಡು ಕುಡಿಬಹುದು ಇದನ್ನ. ಒಂದೊಂದ್ ಗ್ಲಾಸ್ ಡೈಲಿ ಒಂದೊಂದ್ ಗ್ಲಾಸ್ ಕುಡಿದ್ರೆ ಒಳ್ಳೇದದು. ಈ ಬೇಸಿಗೆ ಅಲ್ಲಂತೂ ಇನ್ನೂ ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಮೊದಲನೇದಾಗಿ ಕ್ಯಾರೆಟ್ ಇಂದ ಕ್ಯಾರೆಟ್ ನ ನಾವು ಇವಾಗ ಒಂದ್ ಗ್ಲಾಸ್ ಎರಡು ಗ್ಲಾಸ್ ಮಾಡ್ಕೋಬೇಕಂದ್ರೆ, ಎರಡು ಗ್ಲಾಸ್ ಆಗೋ ಅಷ್ಟು ಮಾಡ್ಕೋಬೇಕಂದ್ರೆ ಎರಡು ಕ್ಯಾರೆಟ್ ತಗೋಬೇಕು. ನೀಟಾಗಿ ತೊಳ್ಕೊಂಡು ಅದ್ರ ಮೇಲಿರೋ ಹೊಟ್ಟೆ ಸಿಪ್ಪೆನೆಲ್ಲ ತೆಗಿಬೇಕು. ಸಣ್ಣ ಸಣ್ಣಾಗಿ ಹಚ್ಕೊಂಡ್ಬಿಟ್ಟು ಕ್ಯಾರೆಟ್ ನ ಮತ್ತೆ ಮಿಕ್ಸಿಗೆ ಹಾಕೋಬೇಕು. ಎರಡು ಕ್ಯಾರೆಟ್ ತಗೋಬೇಕು, ಎರಡು ಕ್ಯಾರೆಟ್ ತಗೊಂಡು ತೊಳೆದು ಅದ್ರ ಮೇಲೆ ಸಿಪ್ಪೆ ತೆಗೆದು ಸಣ್ಣ ಸಣ್ಣಾಗಿ ಹಚ್ಕೋಬೇಕು.
0: ಸಣ್ಣ ಸಣ್ಣದಾಗಿ ಪೀಸ್ ಪೀಸ್ ಆಗಿ
1: ಪೀಸ್ ಪೀಸ್ ಆಗಿ ಸಣ್ಣ ಸಣ್ಣಾಗಿ ಹಚ್ಕೋಬೇಕು. ಅಂದ್ರೆ ಮಿಕ್ಸಿ ಎಲ್ಲ ಹತ್ತಿರಕ್ಕಾಗಲ್ಲಲ್ವಾ, ತಿರುಗಿಸ್ಬೇಕಲ್ವಾ. ಪುದೀನ ಇರುತ್ತಲ್ವಾ, ಪುದೀನ ಸೊಪ್ಪಿರಲ್ಲ, ಅದನ್ನ ತೊಳ್ಕೊಂಡು ಅದ್ರಾಗ ಹಾಕಿ ಮಿಕ್ಸಿಗೆ ಹಾಕೋಬೇಕು. ಫಸ್ಟ್ ನೀರ್ ಹಾಕ್ಬಾರ್ದು, ಮಿಕ್ಸಿಗೆ ಹಾಕೊಂಡು ಮಿಕ್ಸ್ ಮಾಡ್ಬೇಕು ಸ್ವಲ್ಪ. ಅದು ತುರಿ ತುರಿಯಾಗಿ ಇರುತ್ತೆ, ಮತ್ತೆ ಇನ್ನ ಸ್ವಲ್ಪ ನೀಟಾಗಿ ಇದ್ ಮಾಡ್ಕೋಬೇಕು. ಆಮೇಲೆ ಒಂದ್ ಕಪ್ ಅಷ್ಟು ನೀರ್ ಹಾಕೋಬೇಕು. ನೀರ್ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಒಂದ್ ಸ್ವಲ್ಪ ಮಿಕ್ಸಿಗೆ ಹಾಕ್ಬೇಕು. ಅದನ್ನ ಚೆನ್ನಾಗಿ ತಿರುಗಿಸ್ಬೇಕು, ಮತ್ತೆ ಅದನ್ನ ಸೋಸ್ಕೋಬೇಕು. ಸೋಸ್ಕೊಂಡು ಮತ್ತೆ ಇನ್ನ ಮಿಕ್ಕಿರುತ್ತೆ, ಮಿಕ್ಕಿರೋದನ್ನ ಮತ್ತೆ ಮಿಕ್ಸಿಗೆ ಹಾಕಿ ಮತ್ತೆ ಅದರಿಗೆ ಇನ್ನ ಒಂದ್ ಕಪ್ ಅಷ್ಟು ನೀರ್ ಹಾಕಿ ಚೆನ್ನಾಗಿ ತಿರುಗಿಸ್ಕೋಬೇಕು. ಅವಾಗೂ ಇನ್ ಸ್ವಲ್ಪ ಪುದೀನ ಮುಂಚೆನೆ ಹಾಕಿರ್ತೀವಿ, ಮತ್ತೇನು ಪುದೀನ ಹಾಕೋಷ್ಟು ಅವಶ್ಯಕತೆ ಇರಲ್ಲ. ಹಾಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿಗೆ ಹಾಕೊಂಡ್ಮೇಲೆ ಮತ್ತೆ ಅದನ್ನ ಸೋಸ್ಕೋಬೇಕು. ಯಾವತ್ತಾಗ್ಲೂ ಸೋಸ್ಕೋಬೇಕು ಅದನ್ನ ಮತ್ತೆ ನಾವು
0: ನುಣ್ಣಗೆ ಮಾಡ್ಕೊಂಡು
1: ನುಣ್ಣಗೆ ಮಾಡ್ಕೋಬೇಕು. ನುಣ್ಣಗೆ ಮಾಡ್ಕೊಂಡು ಸೋಸ್ಕೋಬೇಕು. ಸೋಸ್ಕೊಂಡು ಒಂದ್ ಬೆಟ್ಲಿಗೆ ಹಾಕೊಂಡು
0: ಸಿಪ್ಪೆನೆಲ್ಲ ತೆಗೆದ್ಬಿಡ್ಬೇಕು.
1: ಸಿಪ್ಪೆ ಎಲ್ಲ ಮೇಲೆ ತೆಗಿಬೇಕದು, ಅದು ಸಿಪ್ಪೆ ಇರಬಾರ್ದು ಒಳಗಡೆ. ಸೋಸ್ಕೋಬೇಕು ನಾವು. ಇವಾಗ ನಾವು ಟೀ ಎಲ್ಲ ಹೆಂಗ್ ಸೋದ್ಸ್ಕೊಂತೀವಿ ಆತರ ಸೋದ್ಸ್ಕೋಬೇಕು, ನೀರ್ ತರ ಇರುತ್ತೆ. ಮತ್ತೆ ಅದಕ್ಕೆ ಸೋದ್ಸ್ಕೊಂಡು ಒಂದ್ರಲ್ಲಿ ಐಸ್ ಕ್ಯೂಬ್ಸ್ ಏನ್ ಹಾಕ್ಬಾರ್ದು ಅದಕ್ಕೆ. ಮತ್ತೆ ಫ್ರಿಡ್ಜ್ ಅಲ್ಲಿರೋ ಹಾ ನೀರಾಗ್ಲಿ ಅದೆಲ್ಲ ಯೂಸ್ ಮಾಡಿ, ಮಾಮೂಲಿ ನಾರ್ಮಲ್ ನೀರ್ ಇರುತ್ತಲ್ಲ ನಮ್ಮ ಮನೆಗಳಲ್ಲಿ. ಇನ್ನ ಅರವೆ ಯೂಸ್ ಮಾಡ್ತಿದ್ರೆ ನಾವು ಅದನ್ನ
0: ಮಡಿಕೆ
1: ಮಡಿಕೆಯಲ್ಲಿರೋ ನೀರಾದ್ರೆ ಅದನ್ನ ಹಾಕೋಬಹುದು.
0: ತುಂಬಾ ಆರೋಗ್ಯಕರವಾಗಿ,
1: ಹೌದು ತುಂಬಾ ಆರೋಗ್ಯಕರವಾಗಿ ಆ ನೀರ್ ಹಾಕೋಬಹುದು. ಫ್ರಿಡ್ಜ್ ಅಲ್ಲಿರೋದು ಐಸ್ ಕ್ಯೂಬ್ಸ್ ಆಗ್ಲಿ ಇದನ್ನೇನು ಹಾಕ್ಬಾರ್ದು ನಾವು. ಈ ನೀರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತೆ ಒಂದ್ ಚಿಟಿಕೆಯಷ್ಟು ಕಾಳು ಮೆಣಸಿನ ಪುಡಿ, ಒಂದ್ ಚಿಟಿಕೆ ಅಷ್ಟು ಹಾಕೋಬೇಕು. ಒಂದ್ ಚಿಟಿಕೆಯಷ್ಟು ಉಪ್ಪು ಬೇಕಾದ್ರೆ, ನಿಮ್ಗೆ ಸ್ವೀಟ್ ಬೇಕಾದ್ರೆ ಬೆಲ್ಲ ಹಾಕೋಬಹುದು. ಒಂದ್ ಸ್ವಲ್ಪ ಬೆಲ್ಲ ಹಾಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಿಂಬೆ ಹಣ್ಣಿನ ರಸ ಇರುತ್ತಲ್ವಾ,
0: ಹೌದು,
1: ಒಂದು ನಮಗೆ ಉಳಿಕ್ ಬೇಕಾದ್ರೆ ಜಾಸ್ತಿ ಉಳಿಬೇಕಾದ್ರೆ ಒಂದ್ ನಿಂಬೆ ಹಣ್ಣಿನ ಜ್ಯೂಸ್ ಹಾಕೋಬೇಕು. ಇಲ್ಲಾಂದ್ರೆ ನಮ್ಗೆ ಕಡಿಮೆ ಬೇಕಂದ್ರೆ ಅರ್ಧ ಉಪ್ಪಿನಷ್ಟು ನಿಂಬೆ ಹಣ್ಣಿನ ಜ್ಯೂಸ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೇದಾಗಿರುತ್ತೆ. ಬೇಕಾದ್ರೆ ಟ್ರೈ ಮಾಡ್ಬೋದು, ನಾವೆಲ್ಲ ಟ್ರೈ ಮಾಡಿದೀವಿ. ಅದಕ್ಕೆ ಹೇಳ್ತಿದ್ವಿ ಮಕ್ಕಳಿಗೆ ಕೊಟ್ರೆ ತುಂಬಾ ಒಳ್ಳೇದು, ಬ್ಲಡ್ ಎಲ್ಲ ಇಂಪ್ರೂವ್ಮೆಂಟ್ ಮಾಡುತ್ತೆ ಚೆನ್ನಾಗಿ, ಆರೋಗ್ಯವಾಗಿರುತ್ತೆ. ಮತ್ತೆ ಹಸಿವನ್ನು ಸ್ವಲ್ಪ ಜನ ಹಸಿವಾಗಿಲ್ಲ ಹಸಿವಾಗಿಲ್ಲ ಅಂತಾರೆ ಊಟ ತಿನ್ನಲ್ಲ. ಇದನ್ನು ಕೊಟ್ಟರೆ ಊಟ ತಿನ್ನಷ್ಟೇ ಎನರ್ಜಿ ಕೊಡುತ್ತಿದ್ದು ಕ್ಯಾರೆಟ್ ಜ್ಯೂಸ್ ಎಲ್ಲ, ಊಟ ತಿಂದಷ್ಟೇ ಎನರ್ಜಿ ಕೊಡುತ್ತೆ, ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತಿದ್ರಿಂದ.
0: ಓಕೆ ಮೇಡಮ್, ತುಂಬಾ ಸಂತೋಷ. ಹಾಗೆ ಕ್ಯಾರೆಟ್ ಬಗ್ಗೆ ತಿಳಿಸ್ಕೊಟ್ರಲ್ವಾ, ಅದೇ ರೀತಿ ಬೀಟ್ರೋಟ್ ಇಂದ ತಯಾರಿಸುವ ಒಂದು ಜ್ಯೂಸ್ ಅನ್ನ ಹೇಳ್ಕೊಡ್ತೀನಿ ಅಂತ ಹೇಳಿದಾರೆ. ಕೇಳುವರಿಗೆ ತಿಳಿಸ್ಕೊಡಿ ಮೇಡಮ್.
1: ಬೀಟ್ರೋಟ್ ಇವಾಗ ಮನೇಲಿ ತಂದಿರ್ತೀವಿ ನಾವು, ಪಲ್ಯಗಳೆಲ್ಲ ಮಾಡ್ಕೊಂಡು ತಿಂತೀವಿ. ಜ್ಯೂಸ್ ಎಲ್ಲ ಸಾಮಾನ್ಯವಾಗಿ ಯಾರು ಮಾಡ್ಕೊಳ್ಳಲ್ಲ. ಜ್ಯೂಸ್ ಅಂದ್ರೆ ಕ್ಯಾರೆಟ್ ಅಷ್ಟೇ, ನಾವು ಇವಾಗ ಕ್ಯಾರೆಟ್ ಪಲಾವ್ ಎಲ್ಲ ಪಲಾವ್ಗೆ ಎಲ್ಲ ಯೂಸ್ ಮಾಡ್ತೀವಿ, ಬಟ್ ಇನ್ನ ಮಿಕ್ಕೋಗಿರುತ್ತೆ, ಯಾರು ತಿನ್ನಲ್ಲ. ಸ್ವಲ್ಪ ಜನ ಸ್ವಲ್ಪ ಹಸಿದು ತಿನ್ಬೋದು, ಬಟ್ ಸ್ವಲ್ಪ ಜ್ಯೂಸ್ ಎಲ್ಲ ಯಾರು ಮಾಡಕ್ ಹೋಗಲ್ಲ. ಬಟ್ ಅದೇ ತರ ಇದೆಲ್ಲ ಯೂಸ್ ಮಾಡ್ಕೊಂಡ್ರೆ ಒಳ್ಳೇದು ನಮ್ಗೆ. ಬೀಟ್ರೋಟ್ ಇಂದ ಆಯ್ತಲ್ವಾ, ಬೀಟ್ರೋಟ್ ಇಂದ ನಾವು ಬೀಟ್ರೋಟ್ ನ ನೀಟಾಗಿ ತೊಳ್ಕೋಬೇಕು, ಯಾಕಂದ್ರೆ ಮಣ್ಣು ಜಾಸ್ತಿ ಇರುತ್ತೆ ಬೀಟ್ರೋಟ್ ಅಲ್ಲಿ. ಬೀಟ್ರೋಟ್ ನ ನೀಟಾಗಿ ತೊಳ್ಕೊಂಡು ಮತ್ತೆ ಅದ್ರ ಮೇಲಿರೋ ಸಿಪ್ಪೆಲ್ಲ ನೀಟಾಗಿ ತಗೋಬೇಕು. ಅದನ್ನು ಅಷ್ಟೇ ಚೆನ್ನಾಗಿ ನೀಟ್ ಚಿಕ್ಕ ಚಿಕ್ಕದಾಗಿ ಹಚ್ಕೋಬೇಕು ಅದನ್ನ, ಯಾಕಂದ್ರೆ ಅದನ್ನ ಗಟ್ಟಿ ಇರುತ್ತೆ. ಸ್ವಲ್ಪ ಹಚ್ಕೋಬೇಕು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡು ಎರಡು ತಗೋಬೇಕು. ಅಂದ್ರೆ ಎರಡು ಗ್ಲಾಸ್ ಬೇಕಾದ್ರೆ ಒಂದು ಎರಡು ತಗೋಬೇಕು, ಎರಡು ತಗೋಬೇಕು. ಸ್ವಲ್ಪ ದೊಡ್ಡ ದೊಡ್ಡದಾಗಿರುತ್ತಲ್ವಾ, ಅದು ನೀಟಾಗಿ ಸ್ವಲ್ಪ ಹೆಳಸಾಗಿರೋ ತಗೋಬೇಕು. ಒಂದ್ ಸ್ವಲ್ಪ ಗಟ್ಟಿ ಆಗ್ಬಿಟ್ಟಿರುತ್ತೆ, ಬೆಂಡ್ ಬಂದ್ಬಿಟ್ಟಿರುತ್ತೆ, ಆ ತರ ತಗೋಬಾರದು. ಅದು ಜ್ಯೂಸ್ ಬರಲ್ಲ ಮತ್ತೆ ನಮ್ಗೆ ಕುಡಿಯೋದಕ್ಕೂ ಏನು ಅದು ಕುಡಿದು ಇದಿರಲ್ಲ ನಮಗೆ. ಆ ತರ ತಗೋಬೇಕು, ಚೆನ್ನಾಗಿರೋ ತಗೋಬೇಕು. ಮತ್ತೆ ಅದನ್ನ ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದು ಮತ್ತೆ ಸಣ್ಣ ಸಣ್ಣದಾಗಿ ಹಚ್ಕೊಂಡು ಮಿಕ್ಸಿಗೆ ಹಾಕೋಬೇಕು. ಮಿಕ್ಸಿಗೆ ಹಾಕೊಂಡು ಮತ್ತೆ ಅದಕ್ಕೂ ಅಷ್ಟೇ ಪುದೀನ ಸೊಪ್ಪು, ನಾಲ್ಕೈದು ಎಳೆ ಪುದೀನ ಸೊಪ್ಪು ಹಾಕೋಬೇಕು. ಯಾಕಂದ್ರೆ ಅದು ಮಿಂಟಿ ಅಂತೀವಿ ನಾವು, ವಿಕ್ಸ್ ಎಲ್ಲ ತಗೊಂತೀವಿ ಗಂಟ್ಲೆಲ್ಲ ಏನಾಗಿದ್ರೆ, ಮತ್ತೆ ಆ ಜ್ಯೂಸ್ ಕುಡಿದ್ರೆ ನಮ್ಗೆ ಏನು ಆಗಲ್ಲ. ಸೊ ಆತರ ಏನು ಆಗದೆ ಇರ್ಲಿ ಅಂತ ಹೇಳ್ಬಿಟ್ಟು ನಾವು ಅದನ್ನ ತಗೊಂಡ್ ಮಿಂಟಿ ತಗೋಬೇಕು. ಪುದೀನ ಸೊಪ್ಪನ್ ಸ್ವಲ್ಪ ಒಂದ್ ನಾಲ್ಕೈದು ಎಲೆ ತಗೊಂಡು ಅದನ್ನ ಮಿಕ್ಸಿಗೆ ಹಾಕೋಬೇಕು. ಅದನ್ನು ಅಷ್ಟೇ ಸ್ಟಾರ್ಟಿಂಗ್ ಅಲ್ಲಿ ನೀರು ಹಾಕ್ಬಾರ್ದು, ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು, ಹಂಗೆ ಮಿಕ್ಸಿ ಹಾಕೋಬೇಕು. ಆಮೇಲೆ ಸ್ವಲ್ಪ ನೀರು ಒಂದ್ ಕಪ್ ಅಷ್ಟು ನೀರು ಹಾಕೋಬೇಕು. ನೀರು ಹಾಕೊಂಡು ಮಿಕ್ಸಿ ಮಾಡ್ಕೊಂಡು ಸೋದ್ಸ್ಕೋಬೇಕು ಸ್ವಲ್ಪ. ಸೊ ಅದು ನುಣ್ಣಗಾದ್ಮೇಲೆ ಸೋದ್ಸ್ಕೋಬೇಕು. ಮತ್ತೆ ಇನ್ನೂ ಸ್ವಲ್ಪ ಮಿಕ್ಕಿರುತ್ತೆ ಬೀಟ್ರೋಟ್ ಅದು, ಮತ್ತೆ ಅದನ್ನ ಹಾಕಿ ಇನ್ನೊಂದು ಕಪ್ ಅಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡ್ಕೊಂಡು ಎರಡು ಸತಿ ಸಾಕು, ಜಾಸ್ತಿ ತಿರುಗಿಸಿದ್ರೆ ಅದು ಚೆನ್ನಾಗಿರಲ್ಲ, ಟೇಸ್ಟ್ ಇರಲ್ಲ. ಎರಡು ಸಲ ಆದ್ರೆ ಸಾಕು. ಅದನ್ನ ಚೆನ್ನಾಗಿ ತಿರುಗಿಸ್ಕೊಂಡ್ಮೇಲೆ ಸೋದ್ಸ್ಕೊಂಡು ಮತ್ತೆ ಒಂದ್ ಬಟ್ಲಗ್ ನೀರು ಹಾಕೊಂಡು ಮತ್ತೆ ಅದ್ರ
0: ಸಹ ಸಿಪ್ಪೆ ತೆಗಿಬೇಕು.
1: ಇದನ್ನು ಸಿಪ್ಪೆ ತೆಗಿಬೇಕು, ಅದು ಬೇಡ, ಅದು ಸೋದ್ಸ್ಕೊಂಡ್ಬಿಟ್ಮೇಲೆ ಅದು ಬೇಡ. ಆಮೇಲೆ ಮತ್ತೆ ಇದಕ್ಕೆ ಒಂದ್ ಚಿಟಿಕೆಯಷ್ಟು ಪೆಪ್ಪರ್ ಪೌಡರ್ ಹಾಕೋಬೇಕು, ಒಂದ್ ಚಿಟಿಕೆಯಷ್ಟು ಜೀರಿಗೆ ಹಾಕೊಂಡ್ರು ಇನ್ನೂ ಚೆನ್ನಾಗಿರುತ್ತೆ. ಜೀರಿಗೆ ಹಾಕೋಬೇಕು, ಒಂದ್ ಸ್ವಲ್ಪ ಉಪ್ಪು ಸ್ವಲ್ಪ ಹಾಕೋಬೇಕಷ್ಟೇ, ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರಲ್ಲ. ಮತ್ತೆ ಬೆಲ್ಲ, ಬೆಲ್ಲ ತುಂಬಾ ಒಳ್ಳೇದು, ಕ್ಯಾಲ್ಸಿಯಂ ಇರುತ್ತೆ, ಬೋನ್ಸ್ಗೆಲ್ಲ ಕ್ಯಾಲ್ಸಿಯಂ ಕೊಡುತ್ತೆ. ಸೊ ಅದರಿಂದ ಬೆಲ್ಲ ಹಾಕೋಬೇಕು. ಬೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಅದೆಲ್ಲ ಕರಗ್ಬೇಕಲ್ವಾ. ಅವಾಗ ಹಾಕೊಂಡು ಅದನ್ನ ಕುಡಿದ್ರೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ, ಬ್ಲಡ್ ಎಲ್ಲ ಇಂಪ್ರೂವ್ಮೆಂಟ್ ಮಾಡುತ್ತೆ, ಇದೆಲ್ಲ ತುಂಬಾ ಒಳ್ಳೇದಾಗುತ್ತಿದ್ದು. ಮತ್ತೆ ರಕ್ತವನ್ನು ಶುದ್ಧಿ ಮಾಡುತ್ತೆ. ಈ ಬಿಸಿಲಿಗೆ ನಾವು ಔಟ್ ಸೈಡ್ ಎಲ್ಲ ಹೋಗಿ ಬರ್ತೀವಿ, ಇವಾಗ ಸ್ವಲ್ಪ ಜನ ಕೆಲ್ಸಕ್ಕೆ, ಹೆಂಗಸರೆಲ್ಲ ಕೆಲ್ಸಕ್ಕೆ ಹೋಗಿ ಬರ್ತಾರೆ, ಮತ್ತೆ ಜೆಂಟ್ಸ್ ಅಷ್ಟೇ ಕೆಲ್ಸಕ್ಕೆ ಹೋಗಿ ಬರ್ತಾರೆ, ತುಂಬಾ ಫೇಸ್ ಎಲ್ಲ ಒಂಥರ ಆಗಿರುತ್ತೆ, ಬೆಳ್ಳ ಸೀಲ್ಕೊಂಡಿರುತ್ತೆ, ಬೆಳ್ಳ ಬೆಳ್ಳಕ್ಕಾಗಿರುತ್ತೆ. ಚರ್ಮದ ಕಾಂತಿಯನ್ನು ಎತ್ಕೊಡುತ್ತೆ ಇದು, ಚರ್ಮನೂ ತುಂಬಾ ಸ್ಮೂತ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿ ಆಗಿರುತ್ತೆ. ಮತ್ತೆ ಕೂದಲು ಉದುರಹದಾಗಿರ್ಲಿ, ಇದಕ್ಕೆಲ್ಲ ಒಳ್ಳೇದು. ಮತ್ತೆ ಸ್ವಲ್ಪ ಜನಕ್ಕೆ ಹೊಟ್ಟೆಯಲ್ಲಿ ಊಟ ಮಾಡೋಕ್ಕಾಗಲ್ಲ, ಬಿಸಿಲಿಗೆ ನೀರು ಕುಡಿದು ಕುಡಿದು ಕುಡಿದು, ನಾವು ಊಟ ತಿಂದಷ್ಟೇ ಇದು ಕ್ಯಾಲ್ಸಿಯಂ ಕೊಡುತ್ತೆ ನಮ್ಗೆ ಹೊಟ್ಟೆ. ಊಟ ತಿಂದಷ್ಟು ನಮ್ಗೆ ಎನರ್ಜಿ ಕೊಡುತ್ತೆ, ತುಂಬಾ ಒಳ್ಳೇದಿದ್ದನ್ನ. ಆಫೀಸ್ಗೆ ಹೋಗೋರು ಅಷ್ಟೇ, ಬಾಟ್ಲ್ ಹಾಕೊಂಡು ಹೋದ್ರೂ ತುಂಬಾ ಒಳ್ಳೇದಿದ್ದು. ಮತ್ತೆ ದಪ್ಪವಾಗಿರುತ್ತಾರೆ, ಮತ್ತೆ ಬಜ್ಜಿರುತ್ತೆ, ಇದೆಲ್ಲ ಕರಗುತ್ತೆ, ಸ್ವಲ್ಪ ಕರಗಕ್ಕೆ ಸಹಾಯ ಮಾಡುತ್ತೆ ಇದು. ಈ ಜ್ಯೂಸ್ ಎರಡು ಅಷ್ಟೇ, ಕ್ಯಾರೆಟ್ ಆಗ್ಲಿ ಇದಾಗ್ಲಿ ಬೀಟ್ರೋಟ್ ಆಗ್ಲಿ, ಎರಡು ಅಷ್ಟೇ ನಮ್ಮ ದಪ್ಪವಾಗಿರೋ ಬಜ್ಜೆಲ್ಲ ಕರಗಿಸೋಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು.
0: ತುಂಬಾ ಸಂತೋಷ ಮೇಡಮ್. ನಮ್ಮ ಪ್ರೀತಿ ಕೇಳುಗರಿಗೆ ಕ್ಯಾರೆಟ್ ಇಂದ ಯಾವ ರೀತಿ ಪಾನೀಯನ ತಯಾರಿಸಬಹುದು ಅಂತ, ಮತ್ತೆ ಬೀಟ್ರೋಟ್ ಇಂದ ಯಾವ ರೀತಿ ಪಾನೀಯಗಳನ್ನ ತಯಾರಿಸಬಹುದು ಮತ್ತೆ ಆರೋಗ್ಯಕರವಾದದ್ದು ಅಂತ ಬಗ್ಗೆ ತುಂಬಾ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ನೀವು ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿ ಕೇಳುಗರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇವೆ ಮೇಡಮ್.
1: ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.
0: ಧನ್ಯವಾದಗಳು ಮೇಡಮ್.
1: ಧನ್ಯವಾದಗಳು ಮೇಡಮ್.

0: 南蛮不利。
1: ಮೈರಾಳ ನೆರವಿನ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರಗಳನ್ನು ಕೇಳುವರಿಗೆಲ್ಲ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ಕೇಳುಗರೆ, ಈ ದಿನ ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಶ್ರೀಮತಿ ಲಕ್ಷ್ಮೀದೇವಿ ಅವರು ಬೆಂಗಳೂರು ಗ್ರಾಮಾಂತರದಿಂದ ಹಾಜರಿದ್ದಾರೆ. ಇವರು ನಿಮ್ಮೆಲ್ಲರಿಗೂ ಬೇಸಿಗೆ ಸಮಯದಲ್ಲಿ ಮಣ್ಣಿನ ಮಡಿಕೆಗಳ ಬಳಕೆ ಮಹತ್ವ ಕುರಿತು ಮಾಹಿತಿಯನ್ನು ತಿಳಿಸಲಿಕ್ಕೆ ಹಾಜರಿದ್ದಾರೆ. ಇವರಿಗೆ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಮೇಡಮ್, ತಮ್ಮ ಒಂದು ಕಿರುಪಾ ಶಬ್ದದೊಂದಿಗೆ ಕಾರ್ಯಕ್ರಮ ಮುಂದುವರಿಸೋಣ.
2: ಮೇಡಮ್, ನನ್ನ ಹೆಸರು ಲಕ್ಷ್ಮೀದೇವಿ ಅಂತೇಳಿ, ನಾನು ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ಶಿಕ್ಷಕಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದೀನಿ.
1: ತುಂಬಾ ಸಂತೋಷ ಮೇಡಮ್. ಮೊದಲಿಗೆ ಈ ಮಡಕೆ ಬಗ್ಗೆ, ಮಣ್ಣಿನ ಅದೇ ಮಡಕೆಯ ನೀರನ್ನ ಕುಡಿಯೋದ್ರಿಂದ ಆಗುವ ಉಪಯೋಗಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಮೇಡಮ್.
2: ಹಿಂದಿನ ಕಾಲದಲ್ಲಿ ಮಡಿಕೆನ ಬಳಸ್ತಿದ್ರು ಮೇಡಮ್. ಮಡಿಕೆನ ಬಳಸ್ತಾ ಇರೋದ್ರಿಂದ ಆರೋಗ್ಯ ಉತ್ತಮವಾಗಿತ್ತು. ಆದ್ರೆ ಈಗಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ, ನಾವು ನಾನ್ ಸ್ಟಿಕ್ ಪ್ಯಾನ್ಗಳು ಇವು ಬಳಕೆ ಮಾಡೋದ್ರಿಂದ ಅದರಲ್ಲಿ ಕೆಲವು ಕೆಮಿಕಲ್ಸ್ ಇಂದ ಏನಾಗ್ತಾ ಇದೆ ಅಂದ್ರೆ ನಮ್ಮ ಆರೋಗ್ಯದ ಮೇಲೆ ತುಂಬಾನೇ ಪರಿಣಾಮ ಬೀಳ್ತಿದೆ. ಯಾಕೆಂದ್ರೆ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ, ಮಣ್ಣಿನ ಮಡಿಕೆಯಲ್ಲ ಅಂದ್ರೆ ನಾಗರಿಕತೆ ಕಾಲದಿಂದಲೂ ಸಹ ಮನುಷ್ಯ ಯಾವಾಗ ಪ್ರಾಚೀನ ಕಾಲದಲ್ಲಿ ಅವನು ಹುಟ್ಟಿ ಅವನು ಯಾವಾಗ ಮಂಗನಿಂದ ಮಾನವ ಅಂತ ಹೆಸರನ್ನ ಪಡ್ಕೊಂಡು ಆ ಮಾನವನಾಗಿದ್ದಾಗ ಮೊತ್ತ ಮೊದಲು ಅವನು ಏನ್ ಮಾಡ್ತಿದ್ದ ಅಂದ್ರೆ ಮಣ್ಣಿನ ಮಡಿಕೆಗಳನ್ನ ಬಳಕೆ ಮಾಡ್ತಿದ್ದ. ಈ ಮಣ್ಣಿನ ಮಡಿಕೆಯನ್ನ ಬಳಕೆ ಮಾಡ್ಕೊಂಡೆ ಅವನ್ ಏನ್ ಮಾಡ್ತಿದ್ದ, ಬೇರೆ ವಸ್ತುಗಳನ್ನ ಯಾವ ರೀತಿ ನಾವು ಬಳಕೆ ಮಾಡ್ಕೋಬಹುದು ಅನ್ನೋದನ್ನ ಕಂಡಿಡ್ಕೋಬಿಟ್ಟ. ಫಸ್ಟ್ ಮಣ್ಣಿನ ಮಡಿಕೆಯಿಂದ ಏನ್ ಮಾಡ್ದ, ಕೆಲವು ಆಕಾರಗಳನ್ನ ತಯಾರು ಮಾಡ್ಕೊಂಡ, ಅವುಗಳಲ್ಲಿ ಅಡಿಗೆ ಮಾಡೋದು ಹೆಂಗೆ ಅನ್ನೋದನ್ನ ಬಳಸ್ಕೊಂಡ. ಅದು ಪುರಾತನ ಕಾಲದ ಕೆಲವು ಪುರಾತತ್ವ ಆಧಾರಗಳೆಲ್ಲ ನಾವು ನೋಡಿದಾಗ ಆ ಮಣ್ಣಿನ ಮಡಿಕೆಗಳ ಅವಶೇಷಗಳನ್ನ ನಾವು ಕಂಡು ಬರುತ್ತೆ. ಈ ಮಣ್ಣಿನ ಮಡಿಕೆಯಿಂದ ನಮ್ಗೆ ಏನಾಗುತ್ತೆ ಅಂತಂದ್ರೆ, ಆ ಮಣ್ಣಲ್ಲಿ ಶೇಖರಣೆ ಮಾಡಿರ್ತಕ್ಕಂಥ ನೀರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಉತ್ತಮವಾಗಿರುತ್ತೆ. ಮತ್ತೆ ನಮ್ಮ ದೇಹವನ್ನ ತಂಪು ಮಾಡುತ್ತೆ, ಜೊತೆಗೆ ನಮ್ಮ ಆರೋಗ್ಯ ಯಾವಾಗ್ಲೂ ಸಹ ಸದಾ ಶುಭ್ರವಾಗಿರುತ್ತೆ ಮತ್ತೆ ನಿರ್ಮಲವಾಗಿ ಇರುತ್ತೆ. ಮಣ್ಣಿನ ಮಡಿಕೆಯಲ್ಲಿ ಹಿಂದಿನ ಕಾಲದಲ್ಲಿ ನಮ್ಮ ತಾತ ಮುತ್ತಾತರು ಸಂಪ್ರದಾಯಸ್ಥರಾಗಿ ಅವ್ರು ಮಣ್ಣಿನ ಮಡಿಕೆಯಲ್ಲೇನೆ ಆಹಾರವನ್ನ ತಯಾರಿಸ್ತಾ ಇದ್ರು. ಆ ಒಂದು ತಯಾರಿಸಿರ್ತಕ್ಕಂತ ಆಹಾರವನ್ನ ಅವ್ರು ಸೇವನೆ ಮಾಡೋದ್ರಿಂದ ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಕಾಯಿಲೆಗಳ ಕಸಾಲೆಗಳನ್ನ ನಾವು ನೋಡಂಗಿಲ್ಲ. ಅವ್ರಿಗೆ ಬಿಪಿ ಆಗ್ಲಿ, ಶುಗರ್ ಆಗ್ಲಿ, ಅಸ್ತಮ ಆಗ್ಲಿ ಯಾವುದೇ ಕಾಯಿಲೆ ಇರ್ಲಿಲ್ಲ. ಅವರು 100 ವರ್ಷ 120 ವರ್ಷ ಬದುಕಿರ್ತಕ್ಕಂತ ಕೆಲವು ರೆಕಾರ್ಡ್ಸ್ ನಮ್ಗಳಿಗೆ ಗೊತ್ತು. ಈಗ ನಿಮ್ಮ ನಮ್ಮ ಮನೆಗಳಲ್ಲೇ ಅದನ್ನ ನಾವು ನೋಡ್ಬೋದು. ನಮ್ಮ ತಾತ ಮುತ್ತಾತಂದ್ರು ಆರೋಗ್ಯವಾಗಿನೇನೆ ಅವ್ರು ಸಾವನ್ನ ಒಪ್ಪಿದ್ರೆ ಹೊತ್ತು ಅವರು ಯಾವುದೇ ಕಾಯಿಲೆ ನೆರಳಿದ್ರು, ಹಂಗ 1 ವರ್ಷ ನಡೆದ್ರು, 2 ವರ್ಷ ನಡೆದ್ರು ಅಂತ ಯಾವ್ದನ್ನು ನೆರಳಿರ್ತಕ್ಕಂತಹ ಉದಾಹರಣೆಗಳು ನಮ್ಗೆ ಸಿಗೋದಿಲ್ಲ. ಹಂಗಾಗಿ ನಾವು ಮಣ್ಣಿನ ಮಡಿಕೆನ ನಾವು ಇವಾಗ ಏನಾಗಿದೆ, ನಮ್ಮ ಒಂದು ಸಂಪ್ರದಾಯ ಜಾಸ್ತಿ ಆದಷ್ಟು ನಾವಿವಾಗ ಈ ಒಂದಷ್ಟು ಟೆಕ್ನಾಲಜಿ ಮುಂದುವರೆದಷ್ಟು ನಾವೇನ್ ಮಾಡ್ತಾ ಇದೀವಿ, ಹೊಸ ಹೊಸ ಬಳಕೆಗಳನ್ನ ಕುಕ್ಕರ್ಗಳನ್ನ ಬಳಕೆ ಮಾಡ್ತಿದೀವಿ, ಮತ್ತೆ ನಾನ್ ಸ್ಟಿಕ್ ಗಳನ್ನ ಬಳಕೆ ಮಾಡ್ತಾ ಇದೀವಿ. ಇವುಗಳ ಬಳಕೆಯಿಂದ ಏನಾಗ್ತಿದೆ ಅಂದ್ರೆ ದಿನೇ ದಿನೇ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾನೆ. ಒಂದಲ್ಲ ಒಂದು ರೀತಿ ಹೊಸ ಹೊಸ ಕಾಯಿಲೆಗಳು ಹುಟ್ಟಾಕೊಳ್ತಾ ಇದೆ. ಅದೇ ಆಗಿನ ಕಾಲದಲ್ಲಿ ಮಣ್ಣಿನ ಮಡಿಕೆಯನ್ನ ಬಳಕೆ ಮಾಡೋದ್ರಿಂದ ಅವರು ಆರಾಮಾಗಿ ಆರೋಗ್ಯವಾಗಿ ಮತ್ತೆ ದಷ್ಟಪುಷ್ಟವಾಗಿ ಯಾವುದೇ ಮೊಣಕಾಲು ನೋವಾಗ್ಲಿ ಬೆನ್ನು ನೋವಾಗ್ಲಿ ಏನು ಇಲ್ದಿರ ಇವನ್ ಹೆಣ್ಮಕ್ಳು ಆಗ್ಲಿ ಗಂಡ್ ಮಕ್ಳು ಆಗ್ಲಿ ಎಲ್ರು ದಷ್ಟಪುಷ್ಟವಾಗಿ ಇದ್ರು. ಆದ್ರೆ ಈಗಿನ ಕಾಲದಲ್ಲಿ ಏನು ಇಲ್ಲ, ಒಂದು 20 ವರ್ಷ ಇಲ್ಲ ಒಂದು 15-16 ವರ್ಷಕ್ಕೆ ಮೊಣಕಾಲು ನೋವು ಅಂತಾರೆ, ಕೈಕಾಲು ನೋವು ಅಂತಾರೆ, ಆಕ್ಟಿವ್ ಆಗಿ ಇರಲ್ಲ. ಆಗಿನ ಕಾಲದ ಜನ ಈ ಮಣ್ಣಿನ ಮಡಿಕೆಯಲ್ಲಿ ನೀರ್ ಕುಡಿದು ಇದರಲ್ಲಿ ಮೊಸರು ಮಾಡ್ತಾ ಇದ್ರು, ಮತ್ತೆ ಇದರಲ್ಲೇನೆ ಹಾಲನ್ನ ಶೇಖರಣೆ ಮಾಡ್ತಾ ಇದ್ರು, ಇದರಲ್ಲೇ ತಯಾರಿಸಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಇದರಲ್ಲೇ ತಯಾರಿಸ್ತಾ ಇದ್ರು. ಮತ್ತೆ ಕೆಲವರು ಮಣ್ಣಿನ ಮಡಿಕೆಯ ಒಂದು ತಟ್ಟೆಗಳಲ್ಲೇ ಊಟ ಮಾಡ್ತಾ ಇದ್ರು, ಮಣ್ಣಿನ ಮಡಿಕೆಯ ಗ್ಲಾಸ್ಗಳಲ್ಲೇನೆ ಟೀ ಕುಡಿತಿದ್ರು, ಮೊಸರು ಕುಡಿತಿದ್ರು. ಈ ರೀತಿ ಮಣ್ಣಿನ ವಸ್ತುಗಳನ್ನ ಬಳಕೆ ಮಾಡೋದ್ರಿಂದ ಅವ್ರ ಆರೋಗ್ಯದ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂತಹ ತೊಂದರೆಗಳಾಗಿರೋದನ್ನ ನಾವು ಕಾಣಲಿಲ್ಲ. ಆದ್ರೆ ಈಗ ಈ ಒಂದು ಟೆಕ್ನಾಲಜಿ ಮುಂದುವರೆದಷ್ಟು ವೈಜ್ಞಾನಿಕ ಯುಗ ಹೆಚ್ಚಾದಷ್ಟು ಏನಾಗ್ತಿದೆ, ದಿನೇ ದಿನೇ ಮನುಷ್ಯನಲ್ಲಿ ಈ ಒಂದು ಉತ್ಸಾಹ ಅನ್ನೋದೇನೆ ಇರೋದಿಲ್ಲ. ಆಗಿನ ಕಾಲದವರಲ್ಲಿ ಉತ್ಸಾಹ, ಅವ್ರು ಮಾಡ್ತಕ್ಕಂಥ ಕೆಲಸದಲ್ಲಿ ಎಷ್ಟೊಂದು ಇಂಪ್ರೂವ್ಗಳು ಕಾಣಿಸ್ತಾ ಇತ್ತು. ಅವ್ರಿಗೆ ದಿನವಿಡೀನು ಕೆಲಸ ಮಾಡಿದ್ರು ಅವ್ರಿಗೆ ಆಯಾಸ ಅನ್ನೋದೇ ಆಗೋದಿಲ್ಲ. ಆದ್ರೆ ಈಗಿನ ಕಾಲದಲ್ಲಿ ಸ್ವಲ್ಪ ಹೊತ್ತು ಕೆಲಸ ಮಾಡಿದ್ರು ಅಂದ್ರೆ ಆಯಾಸ ಅಂತಾರೆ. ಅವರಲ್ಲಿ ಒಂದು ಅಟ್ರಾಕ್ಷನ್ ನೋಡಿದ ತಕ್ಷಣ ಒಂದು ಉತ್ಸಾಹದಿಂದ ಇದಾರಪ್ಪ ಇವರು ಅನ್ನಂಗೆ ಇಲ್ಲ. ಆಗಿನ ಕಾಲದಲ್ಲಿ ಎಲ್ಲಾ ಕೆಲಸಗಳಲ್ಲೂ ಉತ್ಸಾಹದಿಂದ ಕೆಲಸ ಮಾಡ್ತಿದ್ರು, ಉತ್ಸಾಹದಿಂದನೇನೇನೆ ಅವರ ಕಾರ್ಯಗಳನ್ನ ಮುಗಿಸ್ತಾ ಬರ್ತಾ ಇದ್ರು. ಯಾಕೆ ಅಂದ್ರೆ ನಾವು ಬಳಸ್ತಕ್ಕಂತ ವಸ್ತುಗಳ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಮೇಡಮ್. ಜೊತೆಗೆ ಆಗಿನ ಕಾಲದಲ್ಲಿ ಇರ್ತಕ್ಕಂತ ಕೆಲವು ದವಸ ಧಾನ್ಯಗಳನ್ನ ಶೇಖರಣೆ ಮಾಡ್ಬೇಕು ಅಂದ್ರೇನು ಕೂಡ ಒಂದು ದೊಡ್ಡ ದೊಡ್ಡದಾಗಿರ್ತಕ್ಕಂತ ಮಣ್ಣಿನ ಒಂದು ಪೂಜಿಗಳ ತರ ಇಟ್ಕೊಂಡಿದ್ರು ಮೇಡಮ್. ಹಾಗೆ ಅದೇನ್ ಮಾಡ್ತಿದ್ರು, ಅವುಗಳಲ್ಲಿ ದವಸ ಧಾನ್ಯಗಳನ್ನ ಶೇಖರಣೆ ಮಾಡ್ತಿದ್ರು. ಅದು ಹೆಚ್ಚು ದಿನಗಳ ಕಾಲ ಕೆಡದೆ ಅದು ಉಪಯೋಗ ಆಗ್ತಾ ಇತ್ತು. ಅಷ್ಟೇ ಅಲ್ದಿರ ಮನೆಗಳಲ್ಲಿ ಕೆಲವು ಅಲಂಕಾರಿಕ ವಸ್ತುಗಳಾಗಿನೂ ಸಹ ಇವುಗಳ ಬಳಕೆಯನ್ನ ಮಾಡ್ತಾ ಇದ್ರು. ಈಗಲೂ ನಾವು ನೋಡ್ಬೋದು ಅದೇನಾಗಿದೆ, ಈಗ ಒಂದು ಟ್ರೆಂಡ್ ಆಗ್ಬಿಟ್ಟಿದೆ. ಈಗ ಅದನ್ನ ಒಂದ್ ಮೂಲೆಗಳಲ್ಲಿ ಪೇಂಟಿಂಗ್ ಮಾಡೋದು, ಅದನ್ನ ಒಂದ್ಸಲ ಡೆಕೋರೇಟ್ ಮಾಡಿ ಅಲ್ಲಲ್ಲಿ ಇಟ್ಕೊಂಡಿದ್ದಾರೆ. ಈಗಿನ ಕಾಲದಲ್ಲಿ ಬಳಕೆ ಮಾಡ್ತಾ ಇದ್ರು. ಉದಾಹರಣೆ ಹೇಳ್ಬೇಕು ಅಂದ್ರೆ ವಾಸ್ತುಗೆ ಅಂತ ಹೇಳ್ಬಿಟ್ಟು ಕೆಲವು ಗಂಟೆಗಳ ತರ ಮನೆಗಳಲ್ಲಿ ನೇತಾಕಿರೋದು ನೀವು ನಾವು ನೋಡಿರ್ಬೋದು.
1: ಹೌದು,
2: ಜೊತೆಗೆ ಮೂಲೆ ಮೂಲೆಗಳಲ್ಲಿನೂ ಅದಕ್ಕೆ ಪೇಂಟಿಂಗ್ ಮಾಡಿ ಒಂದ್ ಸ್ವಲ್ಪ ಡಿಸೈನ್ ಮಾಡಿ ಮನೆಗಳಲ್ಲಿ ಇಟ್ಕೊಂಡಿದ್ದಾರೆ. ಈಗ ಏನಾಗ್ತಿದೆ, ಅದೊಂದು ಫ್ಯಾಷನ್ ಆಗ್ತಾ ಇದೆ ಮೇಡಮ್. ಹೌದು ಮೇಡಮ್, ಫ್ಯಾಷನ್ ಆಗ್ತಾ ಇದೆ. ಈ ರೀತಿ ಮಣ್ಣಿನಲ್ಲಿ ಇರ್ತಕ್ಕಂತ ಮಡಿಕೆಯಿಂದ ಏನ್ ಬೇಕಾದ್ರೂ ತಯಾರು ಮಾಡ್ಬೋದು. ಬಟ್ ಅದನ್ನ ಬಳಕೆ ಮಾಡ್ಬೇಕಾದ್ರೂ ಸಹ ಹುಷಾರಾಗಿ ಬಳಕೆ ಮಾಡ್ಬೇಕು
1: ಮೇಡಮ್. ಹಾಗೆ ಈ ಮಡಿಕೆಗಳಲ್ಲಿ ಯಾವ್ಯಾವ ಪಾನೀಯಗಳನ್ನ ಇಟ್ಟು ನಾವು ಉಪಯೋಗಿಸ್ಬೋದು ಮೇಡಮ್?
2: ಪಾಣೆ ಅಂದ್ರೆ ನಾವು ಈ ಒಂದು ಹೂಜಿಗಳನ್ನ ಉಪಯೋಗಿಸ್ಬೋದು ಮೇಡಮ್. ಹೂಜಿಗಳನ್ನ ನೀರನ್ನ ಶೇಖರಣೆ ಮಾಡಿ ಉಪಯೋಗಿಸ್ಬೋದು. ಮತ್ತೆ ಒಂದು ಅಗಲವಾಗಿರ್ತಕ್ಕಂಥ ಪಾತ್ರೆಗಳನ್ನ ನಾವು ಉಪಯೋಗಿಸ್ಬೋದು. ಅದ್ರ ಮೇಲೆ ತಟ್ಟೆಗಳು ಬರ್ತವೆ, ಮತ್ತೆ ಗ್ಲಾಸ್ಗಳು ಬರ್ತವೆ, ಅವುಗಳನ್ನ ಉಪಯೋಗಿಸ್ಬೋದು. ಆದ್ರೆ ಉಪಯೋಗಿಸಕ್ ಮುಂಚೆ ನಾವು ಅದನ್ನ ಯಾವ ರೀತಿ ಬಳಕೆ ಮಾಡ್ಕೋಬೇಕು ಅನ್ನೋದು ನಮ್ಗೆ, ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು, ಅವ್ರು ಒಲೆಗಳ ಮೇಲೆ ಅಡಿಗೆಗಳನ್ನ ಮಾಡ್ತಿದ್ರು. ಆದ್ರೆ ಈಗಿನ ಕಾಲದಲ್ಲಿ ಗ್ಯಾಸ್ ಮೇಲೆ ಅಡಿಗೆ ಮಾಡೋದ್ರಿಂದ ನಾವೇನ್ ಮಾಡ್ಬೇಕು, ಅವುಗಳ ಬಳಕೆ ಮಾಡಕ್ಕೆ ನಾವು ತಗೊಂಡೋಗ್ಬಿಟ್ರೆ ಸಡನ್ ಆಗಿ ಎತ್ಕೊಂಡು ಗ್ಯಾಸ್ ಮೇಲೆ ಇಟ್ಟಾಗ ಅದು ಒಡ್ದೋಗುತ್ತೆ ಮೇಡಮ್.
1: ಹೌದು,
2: ಹಂಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ಹೊಸದಾಗಿ ತಂದಿರ್ತಕ್ಕಂತಹ ಒಂದು ಮಣ್ಣಿನ ಮಡಿಕೆಗಳನ್ನ 24 ಗಂಟೆಗಳ ಕಾಲ ನೀರಿನಲ್ಲಿ ಅದನ್ನ ಹಂಗೆ ನೆನೆಯಕ್ ಬಿಡ್ಬೇಕು. ಅದು ಚೆನ್ನಾಗಿ ನೆನೆದು ಆದ್ಮೇಲೆ ಅದನ್ನ ತಗೊಂಡೋಗಿ ನಾವು ಈ ಒಂದು ಗ್ಯಾಸ್ ಮೇಲೆ ಇಟ್ಟಾಗ ಅದರಲ್ಲಿ ಒಂದ್ ಸ್ವಲ್ಪ ತೆಂಗಿನಕಾಯಿ ತುಪ್ಪ ಹಾಕಿ ಉರಿಬೇಕು. ಹುರಿದು ಅದನ್ನ ಬಿಸಾಕ್ಬೇಕು. ಮತ್ತೆ ಅದರಲ್ಲೇನೆ ಏನ್ ಮಾಡ್ಬೇಕು, ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಕುದಿಸ್ಬೇಕು
1: ನೀರನ್ನ.
2: ನೀರನ್ನ ಚೆನ್ನಾಗಿ ಕುದಿಸ್ಬೇಕು ಮಡಿಕೆ ಮಾಡೋಕ್ಕಿಂತ ಮುಂಚೆ. ಯಾರ ಈ ರೀತಿ ಮಾಡ್ಬೇಕು ಅಂತಂದ್ರೆ, ಮಣ್ಣಿನ ಮಡಿಕೆ ಮಾಡ್ಬೇಕಾದ್ರೆ ಅದರಲ್ಲಿ ಸಣ್ಣ ಸಣ್ಣ ರಂಧ್ರಗಳಿರ್ತವೆ.
1: ಹೌದು,
2: ಆ ಸಣ್ಣ ಸಣ್ಣ ರಂಧ್ರಗಳಲ್ಲಿ ಏನಾದ್ರೂ ಸೇರ್ಕೊಂಡಿತ್ತು, ಅದರಿಂದ ಏನಾದ್ರೂ ನಮ್ಗೆ ತೊಂದರೆ ಆಗ್ತಕ್ಕಂತಹದ್ದು ಏನಾದ್ರೂ ಇತ್ತು ಅಂದ್ರೆ ಆ ಕುದಿಸಿರ್ತಕ್ಕಂಥ ನೀರಲ್ಲಿ ಅವೆಲ್ಲಾ ಜೀವಾಣುಗಳು ಸತ್ತೋಗ್ಬಿಡ್ತವೆ. ಹಂಗಾಗಿ ನಾವೇನ್ ಮಾಡ್ಬೇಕು, ಆ ಮಣ್ಣಿನ ಮಡಿಕೆಯಲ್ಲಿ ಚೆನ್ನಾಗಿ ನೀರನ್ನ ಕುದಿಸಿ ಅದನ್ನ ಹೊರಗಡೆ ಹಾಕ್ಬಿಟ್ಟು ಆಮೇಲೆ ಅದನ್ನ ನಾವು ಬಳಕೆ ಮಾಡ್ಕೋಬಹುದು. ಮತ್ತೆ ಇನ್ನೊಂದು ಏನು ಅಂದ್ರೆ, ಈ ಸಣ್ಣದಾಗಿರ್ತಕ್ಕಂತ ರಂಧ್ರಗಳಲ್ಲಿ ನಾವು ವಾಶ್ ಮಾಡ್ಬೇಕಾದ್ರೆ ಈ ಡಿಶ್ ವಾಶ್ ನ ಇಲ್ಲ ಅಂತಂದ್ರೆ ಸೋಪ್ ಆಯಿಲ್ ನ ಬಳಕೆ ಮಾಡ್ತೀವಿ. ಆದ್ರೆ ಈ ಮಣ್ಣಿನ ಮಡಿಕೆಗಳನ್ನ ವಾಶ್ ಮಾಡ್ಬೇಕಾದ್ರೆ ಆ ರೀತಿ ಸೋಪ್ ಆಯಿಲ್ ಅನ್ನ ಬಳಕೆ ಮಾಡಬಾರ್ದು. ತೆಂಗಿನ ನಾರನ್ನ ತಗೊಂಡು ಆ ನಾರನ್ನ ಏನ್ ಮಾಡ್ಬೇಕು, ಒಳಗಡೆ ಚೆನ್ನಾಗಿ ಉಜ್ಜಿಬಿಟ್ಟು ಆಮೇಲೆ ಏನ್ ಮಾಡ್ಬೇಕು, ಒಂದ್ ಸ್ವಲ್ಪ ಕಳ್ಳೆ ಇಟ್ಟು ಇಲ್ಲ ಅಂತಂದ್ರೆ ಒಂದ್ ಸ್ವಲ್ಪ ಜೋಳದಿಟ್ಟು ಹಾಕಿ ಅದ್ರ ಒಳಗಡೆ ನಾವು ಗಿಡ್ಡಿನ ಅಂಶ ಹೋಗೋದಕ್ಕೂ ಇಲ್ಲ ಅಂತಂದ್ರೆ ಅದ್ ಕ್ಲೀನ್ ಆಗೋದಕ್ಕೂ ಸ್ವಚ್ಛವಾಗ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಬಳಕೆ ಮಾಡ್ಬೇಕು ಮೇಡಮ್. ಈ ರೀತಿ ಇದರ ಬಳಕೆಯನ್ನ ಉಪಯೋಗಿಸ್ಕೋಬಹುದು. ಇದರಲ್ಲಿ ಅದೇ ಪಾತ್ರೆ ಅಗಲವಾಗಿರೋದು ಬರುತ್ತೆ, ಒಂಥರ ಟ್ರಯಾಂಗಲ್ ಶೇಪ್ ಅಲ್ಲಿರೋದು ಬರುತ್ತೆ, ಮತ್ತೆ ಊಜಿ ತರ ಬರುತ್ತೆ, ನೀರಿನ ಕುಂಡದ ತರ ಬರುತ್ತೆ, ಮತ್ತೆ ಒಂದೊಂದು ಗ್ಲಾಸ್ ತರನು ಬರುತ್ತೆ. ಇವುಗಳನ್ನ ನಮ್ಗೆ ಅನುಕೂಲಕ್ಕೆ ತಕ್ಕಂಗೆ ಅದನ್ನ ಬಳಕೆ ಮಾಡ್ಕೋಬಹುದು. ಬಳಕೆ ಮಾಡಕ್ ಮುಂಚೆ ನಾವು ಅದನ್ನ ನೀರ್ನಲ್ಲಿ ನೆನೆಸಿಟ್ಬಿಟ್ಟು ಬಳಕೆ ಮಾಡ್ಬೇಕು ಮೇಡಮ್.
1: ಮೇಡಮ್, ಹಾಗೆ ಈ ಮಡಕೆಗಳಲ್ಲಿ ಅಂತ ಹೇಳ್ತಾ ಇದೀರಲ್ವಾ, ಈ ಮಡಕೆಗಳಲ್ಲಿ ಯಾವ್ಯಾವ ಅಡಿಗೆಗಳನ್ನ ಮಾಡಬಹುದು ಮೇಡಮ್?
2: ಮೇಡಮ್, ಸಂಪ್ರದಾಯಸ್ಥವಾದಂತಹ ಎಲ್ಲಾ ಅಡಿಗೆಗಳನ್ನು ನಾವು ಈ ಮಡಕೆಯಲ್ಲಿ ಮಾಡ್ಬೋದು. ಎಲ್ಲಾ ಅಡಿಗೆಗಳನ್ನು ಮಾಡ್ಬೋದು. ಆದ್ರೆ ಕೆಲವರಿಗೆ ಮಡಿಕೆಗಳಲ್ಲಿ ಮಾಡಿದ್ರೆ ಗ್ಯಾಸ್ ಜಾಸ್ತಿ ಆಗುತ್ತೆ ಅನ್ನೋರು ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ತಾರೆ. ಆದ್ರೆ ಎಲ್ಲಾನು ಮಾಡ್ಬೋದು ಮೇಡಮ್. ಪಾನಕಗಳಾದ್ರೆ ಈ ಮಜ್ಜಿಗೆ ಮಾಡ್ಕೋಬಹುದು, ಪಾನಕ ಮಾಡ್ಕೋಬಹುದು, ಹಾಲು ಮೊಸರು ಇವನ್ನೆಲ್ಲಾನು. ಮತ್ತೆ ಇವಾಗ ಸ್ಪೆಷಲ್ ಆಗಿ ಎಲ್ಲಾ ಕಡೆ ನೀವು ನೋಡಿರ್ಬೋದು ಈ ಒಂದು ಪಾಟ್ ಟೀ ಅಂತ ಹೇಳ್ಬಿಟ್ಟು ಅದು ಕೊಡ್ತಾ ಇದಾರೆ. ಅಂದ್ರೆ ಮಡಿಕೆಯಲ್ಲಿ ಚಿಕ್ಕ ಚಿಕ್ಕದಾಗಿರ್ತಕ್ಕಂತ ಗ್ಲಾಸ್ಗಳಲ್ಲಿ ನಿನ್ನೆ ಟೀ ಹಾಕಿ ಕೊಡ್ತಾ ಇದಾರೆ. ಅದನ್ನ ಕುಡಿಯಕ್ಕೆ ತುಂಬಾ ಜನ ಇವಾಗ ಇಷ್ಟಪಡ್ತಾ ಇದಾರೆ. ಅದನ್ನ ನಾವು ಸ್ಪೆಷಲ್ ಅನ್ಕೊಂತೀವಿ. ಆದ್ರೆ ಹಿಂದಿನ ಕಾಲದಿಂದಲೂ ಬಂದಿರ್ತಕ್ಕಂಥದ್ದು ಅದು ಮಡಿಕೆ ಟೀ ಅಂತ ಹೇಳ್ಬಿಟ್ಟು ಇವಾಗ ಕೊಡ್ತಾ ಇದಾರೆ. ಮತ್ತೆ ಇದರಲ್ಲಿ ಬೇಕಾದ್ರೆ ಸಾಂಬಾರ್ ಮಾಡಿ ನಾವು ಪ್ರಿಸರ್ವ್ ಮಾಡ್ಕೋಬಹುದು. ಇನ್ನೊಂದು ವಿಶೇಷತೆ ಏನು ಅಂದ್ರೆ ಮೇಡಮ್, ಮಡಿಕೆಯಲ್ಲಿ ಯಾವಾಗ ನಾವು ಅಡಿಗೆ ಮಾಡ್ತೀವೋ ಅದು ಜಾಸ್ತಿ ದಿನ ಇವತ್ ಮಾಡಿರೋ ಸಾಂಬಾರು ನಾಳೆ ಬೇಗ ಕೆಟ್ಟೋಗುತ್ತೆ ಕುಕ್ಕರ್ ಅಲ್ಲಿ ಮಾಡಿದ್ರೆ. ಬಟ್ ಮಡಿಕೆಯಲ್ಲಿ ಮಾಡಿರೋದಾದ್ರೆ ಅದನ್ನ ನಾವು ಪ್ರಿಸರ್ವ್ ಮಾಡ್ಕೊಂಡ್ರು, ಇವಿನ್ ನಾವು ಫ್ರಿಡ್ಜ್ ಅಲ್ಲಿ ಇಟ್ಟಿಲ್ಲ ಅಂದ್ರು ಕೂಡ ನೋಡುವೆ ಅದು ಕೆಡಲ್ಲ ಮೇಡಮ್. ಹಂಗೆ ಅದು ವಿಶೇಷ ಈ ಒಂದು ಮಡಿಕೆಯಲ್ಲಿ ಮಾಡಿರ್ತಕ್ಕಂಥ ಸಾಂಬಾರು. ಮನೆಯಲ್ಲಿ ಏನೇನು ಹಬ್ಬ ಹರಿದಿನಗಳಿಗೆ ಮಾಡಬೇಕಾಗಿರ್ತಕ್ಕಂಥ ಎಲ್ಲಾ ಅಡಿಗೆಗಳನ್ನು ಸಹ ನಾವು ಈ ಒಂದು ಮಡಿಕೆಯಲ್ಲಿ ಮಾಡ್ಕೋಬಹುದು ಮೇಡಮ್.
1: ಇನ್ನೊಂದ್ ಏನಂದ್ರೆ ಮೇಡಮ್, ನೈಟ್ ಮಣ್ಣಿನ ಗ್ಲಾಸ್ ಬರುತ್ತಲ್ವಾ, ಅದ್ರಲ್ಲಿ ನೀರಿಟ್ಬಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಹಂಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ತುಂಬಾ ತಂಪಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೇದು ಅಂತಾರೆ, ಅದು ನಿಜನಾ ಮೇಡಮ್?
2: ನಿಜಾನೇ ಮೇಡಮ್. ಯಾಕೆ ಅಂತೀರಾ, ಈ ಮಣ್ಣಲ್ಲಿ ಅನೇಕ ಒಂದು ಲವಣಾಂಶಗಳು ಇರುತ್ತವೆ. ಇರೋದ್ರಿಂದ ಅದು ನೀರನ್ನ ನಾವು ಪ್ರಿಸರ್ವ್ ಮಾಡಿ ನಾವು ಬೆಳಗ್ಗೆ ಕುಡಿದಾಗ ಕೆಲವ್ರಿಗೆ ಈಗಿನ ಇತ್ತೀಚೆಗಂತೂ ತುಂಬಾ ಕಾಡ್ತಕ್ಕಂತ ಸಮಸ್ಯೆ ಏನು ಅಂದ್ರೆ ಗ್ಯಾಸ್ಟಿಕ್ ಜಾಸ್ತಿ ಆಗಿದೆ ಅಂತ. ಅದು ಗ್ಯಾಸ್ಟಿಕ್ ಜಾಸ್ತಿ ಆಗಿರೋದನ್ನ ನಾವು ಅವಾಯ್ಡ್ ಮಾಡ್ಕೋಬೇಕು ಅಂದ್ರೆ ನೀರು ತುಂಬಾ ಮುಖ್ಯವಾಗಿ ಬೇಕೇ ಬೇಕು. ಕೆಲವರು ಒಂದ್ ಗ್ಲಾಸ್ ನೀರ್ ಕುಡಿತಾರೆ, ಎರಡ್ ಗ್ಲಾಸ್ ನೀರ್ ಕುಡಿತಾರೆ, ನಮ್ ದೇಹಕ್ಕೆ ಎಷ್ಟು ನೀರ್ ಬೇಕೋ ಅಷ್ಟು ನೀರಿನ ಅಂಶನ ನಮ್ಗೆ ಸೇರಕ್ ಬಿಡಲ್ಲ. ಅಂತ ಟೈಮ್ ಅಲ್ಲಿ ನಾವು ಬೆಳಗ್ಗೆ ಎದ್ದು ಒಂದ್ ಗ್ಲಾಸ್ ನೀರ್ ಕುಡಿತಾ ಬರ್ತದೆ ಆ ಗ್ಯಾಸ್ಟಿಕ್ ಸಮಸ್ಯೆಯನ್ನ ನಾವು ನಿಧಾನವಾಗಿ ತಡೆ ಹಿಡಿಯಬಹುದು. ಮೇಡಮ್
1: ಮೇಡಮ್ ಕಡೆಯದಾಗಿ ಈ ಮಣ್ಣಿನ ಮಡಕೆಗಳ ಬಗ್ಗೆ ನಮ್ಮ ಪ್ರೀತಿಯ ಕೇಳುಗರಿಗೆ ಇತನುಡಿಗಳನ್ನ ಇರಣೆ ಹೇಳಕ್ಕೆ ಬಯಸ್ತೀರಾ ಮೇಡಮ್?
2: ನಿಜ ಮೇಡಮ್, ಮಣ್ಣಿನ ಮಡಿಕೆಯಲ್ಲಿ ಕೆಲವು ಮೂರ್ತಿಗಳನ್ನ ನಾವು ಮನೆಗೆ ವಾಸ್ತುಗೆ ತಕ್ಕಂಗೆ ಈಶಾನ್ಯ ಭಾಗದಲ್ಲಿ ಒಂದು ಕಪ್ಪಲ್ ಒಂದು ಮಣ್ಣಿನ ಮಡಿಕೆಯಲ್ಲಿ ನೀರನ್ನ ಇಟ್ಟು ಈಶಾನ್ಯ ಭಾಗಕ್ಕೆ ಇಟ್ಟಾಗ ಅದು ಒಂದು ಮನೆಯ ಒಂದು ಪಾಸಿಟಿವ್ ಎನರ್ಜಿಯನ್ನ ಹೆಚ್ಚು ಮಾಡುತ್ತೆ ಅಂತ ಹೇಳ್ಬಿಟ್ಟು ಕೆಲವು ಪುಸ್ತಕಗಳಲ್ಲಿ ನಾನು ಓದಿರೋ ಪ್ರಕಾರ ಅದು ಗೊತ್ತಿದೆ ಮೇಡಮ್. ಮತ್ತೆ ಆಗ್ನೇಯ ದಿಕ್ಕುಗಳಲ್ಲಿ ಈ ಮಣ್ಣಿನ ಮಳಿಕೆಯ ಅಲಂಕಾರವನ್ನ ಮಾಡಿದಾಗ ಆ ಮನೆಯಲ್ಲಿ ಸುಖ ಸಂಪತ್ತು ಲಭಿಸುತ್ತೆ ಅನ್ನೋದನ್ನ ನಾನು ಕೇಳ್ಪಟ್ಟಿದ್ದೀನಿ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹೆಣ್ಮಕ್ಳು ಆಭರಣ ಪ್ರಿಯರಾಗಿರೋದ್ರಿಂದ ಈ ಮಣ್ಣಿನಲ್ಲಿ ಇರ್ತಕ್ಕಂತ ಕೆಲವು ಆಭರಣಗಳು ಇದೆ ಅದನ್ನು ಸೌಂದರ್ಯವನ್ನ ಹೆಚ್ಚಿಸ್ತಕ್ಕಂತ ಆಭರಣಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈ ಮಣ್ಣಿನ ಮಡಿಕೆಗಳನ್ನ ಆದಷ್ಟು ಈ ಕುಕ್ಕರ್ ಅದು ಇದು ಬಳಕೆ ಮಾಡಕ್ಕೆ ಕಷ್ಟ ಆದ್ರೂ ಇಷ್ಟಪಟ್ಟು ಮಾಡ್ಲೇಬೇಕು ಅಂತದ್ರಲ್ಲಿ ಅದನ್ನ ಆದಷ್ಟು ಅವಾಯ್ಡ್ ಮಾಡ್ಕೊಂಡು ನಮ್ ಟೈಮ್ ತಕ್ಕಂಗೆ ಈ ಮಣ್ಣಿನ ಮಡಿಕೆಯನ್ನ ಉಪಯೋಗ ಮಾಡೋದ್ರಿಂದ ನಮ್ಗೆ ಯಾವುದೇ ರೀತಿಯಾದಂತಹ ಈ ಸಕ್ಕರೆ ಕಾಯಿಲೆ ಆಗಿರ್ಬೋದು, ಬಿಪಿ ಆಗ್ಬೋದು, ಅಥವಾ ಏನೋ ಒಂದ್ ಟೆನ್ಷನ್ಸ್ ಆಗ್ಬೋದು, ಅಥವಾ ದೇಹದ ಒಂದು ಉಷ್ಣಾಂಶ ಆಗ್ಬೋದು, ಟೋಟಲ್ ನಮ್ಮ ಇಡೀ ದೇಹವನ್ನ ಕಂಟ್ರೋಲ್ ಆಗಿ ಇಟ್ಕೋಬೇಕು ಅಂದ್ರೆ ನಾವ್ ಈ ಮಣ್ಣಿನ ಮಡಿಕೆಯನ್ನ ಉಪಯೋಗಿಸೋದು ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ ಮೇಡಮ್.
1: ಇದುವರೆಗೂ ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಬೇಸಿಗೆಯಲ್ಲಿ ಮಣ್ಣಿನ ಮಡಿಕೆಗಳ ಬಳಕೆ ಎಷ್ಟು ಮಹತ್ವ ಇದೆ ಅಂತ ತುಂಬಾ ಅರ್ಥಪೂರ್ಣವಾಗಿ ಮತ್ತೆ ಸೊಗಸಾಗಿ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ನಿಮ್ಗೆ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇವೆ ಮೇಡಮ್. ಧನ್ಯವಾದಗಳು ಮೇಡಮ್.
2: ನಮಸ್ತೆ ಮೇಡಮ್. ಥ್ಯಾಂಕ್ ಯು ಮ್ಯಾಮ್.

ಇಲ್ಲಿಯೇ ಪ್ರಸಾರದ ಕಾರ್ಯಕ್ರಮಗಳು ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ನಮ್ಮ ನಿಮ್ಮ ಭೇಟಿ ನಾಳೆ ಮುಂಜಾನೆ 7 ಗಂಟೆಗೆ. ಆತ್ಮೀಯ ಕೇಳುಗರೆ, ಈ ದಿನದ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಧ್ವನಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 7026220055 ಕ್ಕೆ ಕರೆ ಮಾಡಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಬಾನುಲಿ ಗೆಳತಿ ವಿನುತಾ.